ಆಕಾಶವಾಣಿ ವಿಜಯಪುರ ಕೇಂದ್ರ ಕಂಪನಾಂಕಗಳು 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಮೇ ತಿಂಗಳು 12 ತಾರೀಕು, ಇಂದು ಮಂಗಳವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತಿ ಸುಣಗಾರ್ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಈಗ ಸಮಯ ನಸುಕಿನ 5:58 46 ಸೆಕೆಂಡುಗಳು.

ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ ಸರಿಯಾಗಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35 ರೈತರಿಗೆ ಸಲಹೆಗಳು, 6:40 ಜಾನಪದ ಸಂಗೀತ ಕಾರ್ಯಕ್ರಮ, 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳುವಿರಿ. ಈ ಬೆಳಗ್ಗೆ 7:15 ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಪ್ರಸಾರವಾಗಲಿದೆ. 7:45, 8:30 ಹಾಗೂ 9:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಹಾಗೆ ಈ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ ಕೇಳುವಿರಿ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ ಸ್ಪೆಷಲ್ ಮಿಕ್ಸ್, ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜಾನಪದ ಗೀತೆ ಹಾಗೂ ಹಿಂದಿ ಚಿತ್ರಗೀತೆ ಕಾರ್ಯಕ್ರಮ ಮೂಡಿಬರುವುದು. ಇನ್ನು 10:00 ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ, 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ, ನಾಟಕ ಭುವನದ ಭಾಗ್ಯ, ಅಹಿಲ್ಯ ಬಾಯಿ ಹೊಳಕರವರ ಕತೆ ರಚನೆ, ಶ್ರೀಲತಾ ಮಾಳಿಗ ಪ್ರಸ್ತುತಿ, ಸಮೃದ್ಧತೆ ಶ್ರೋತೃಬಳಗ ಮೈಸೂರು ಇವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ

ಈ ವಿಶೇಷ ಸಂದರ್ಶನ ಭಾಗವಹಿಸಿದವರು SDM ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಡೆಂಟ್ ಮಹಿಳಾ ಹಾಗೂ ಡಿಪೋಟಿ ನರ್ಸಿಂಗ್ ಸೂಪರಿಡೆಂಟ್ ಸುಮಂಗಲಾ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಕಾರ್ಯಕ್ರಮ ಹಾಸನ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 2:40 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಇನ್ನು ನಿಲಯದಿಂದ ನಮ್ಮ ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:30 ಆರೋಗ್ಯ ಕಾರ್ಯಕ್ರಮ. ಗರ್ಭಕಂಠ ಕ್ಯಾನ್ಸರ್ ಕುರಿತು ಮಾತನಾಡುತ್ತಾರೆ ರಾಜೇಶ್ವರಿ ಕೋಬಾ ಮತ್ತು ಶಕುಂತಲಾ ಹಳ್ಳಿ. 6:00 ಇಂದು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳುವಿರಿ. 6:10 ಎಂದಿನಂತೆ ಚಜ್ಜೆ ರೊಟ್ಟಿ ಚೌಳಿಕಾಯಿ ನೀತಿಕತಿ ಸರಣಿ ಕಾರ್ಯಕ್ರಮ ಮೂಡಿಬರುವುದು. 6:30 ಅವಲೋಕನ. 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳುತ್ತೀರಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಸಾವಯವ ಮಹತ್ವ ಮತ್ತು ತಂತ್ರಜ್ಞಾನಗಳ ಬಳಕೆ, ಈ ವಿಷಯ ಕುರಿತು ಕೃಷಿ ಉತ್ಪನ್ನಗಳ ಸಂಶೋಧಕರಾದ ಗಿರೀಶ್ ಭದ್ರಗೋಂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎಸ್ ಸಾಳುಂಕೆ. ನಂತರ ಜಾನಪದ ಗೀತೆಗಳು. ಕನ್ನಡ ಚಿತ್ರಗೀತೆಗಳು. ರಾತ್ರಿ 8:00 ಚಿತ್ರಗೀತೆಗಳು. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರುವುದು. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಆಕಾಶವಾಣಿ ಬೆಂಗಳೂರು ನಿಲಯದಿಂದ. 9:30 ಮನ್ಟೆಲ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಲಿದ್ದೀರಿ. ಹಾಗೂ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 11:00 ಹಿಂದಿಯಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಶೃಂಗೇರಿ ಶಾರದೆ ವೀಣೆಯಾಳಿತ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಗೀತೆ.

ಮುಂದಿನ ಗೀತೆಯನ್ನು ಕೇಳಿ. ಏಕೆ ಮೂಕನಾದೆ ಗುರುವೇ, ಭೀಮಸೇನ್ ಜೋಶಿಯವರ ಧ್ವನಿಯಲ್ಲಿ ದಾಸವಾಣಿಯಲ್ಲಿ ಈ ಗೀತೆ ಕೇಳಿ.

ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ದೇಶಭಕ್ತಿಗೀತೆ. ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಜನ, ಚನ್ನವೀರ ಕಣವಿಯವರ ರಚನೆಯಲ್ಲಿ ಈ ಗೀತೆ ವೃಂದಗಾನದಲ್ಲಿ ಕೇಳಿ.

ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿ ಬಂದದ್ದು ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಈಗ ಸಮಯ 6:30 ಇನ್ನು ಮುಂದೆ ಚಿಂತನ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ. ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆ

0: ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ, ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ, ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣ ಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35. ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸತೀಶ್ ಮುಂಡಾಸ್ ಅಂತ. ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಎಕ್ಸ್ಟೆನ್ಷನ್ ಮೊಬೈಲಲ್ಲಿ ಪಶು ಆಸ್ಪತ್ರೆ ವಿಜಯಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ಕಾಲು ಮತ್ತು ಬಾಯಿ ರೋಗದ ಒಂದಿಷ್ಟು ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಕಾಲು ಮತ್ತು ಬಾಯಿ ರೋಗ ಈ ಬರುವುದು ಒಂದು ವೈರಸ್ಸಿಂದ ಬರುವಂಥ ರೋಗಗಳಿಗೆ ಚಿಕಿತ್ಸೆ ಇರುವುದಿಲ್ಲ. ಆದ ಕಾರಣ ನಮ್ಮ ರೈತರಲ್ಲಿ ನಾನು ಬೇಡಿಕೊಳ್ಳೋದೇನಂತಂದರೆ, ಚಿಕಿತ್ಸೆ ಇರದೇ ಕಾರಣ ವೈರಸ್ದಿಂದ ಬರುವುದರಿಂದ ಈ ರೋಗಗಳಿಗೆ ಲಸಿಕೆ ಮುಖ್ಯ. ಅದರಿಂದ ಎಲ್ಲರೂ ಲಸಿಕೆ ಹಾಕೋಬೇಕು. ಈ ರೋಗದ ಲಕ್ಷಣಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ಬಂದ ತಕ್ಷಣ ಈ ರೋಗ ಜಾನುವಾರುಗಳಿಗೆ ಅತಿಯಾದ ಜ್ವರಗಳು ಬರುತ್ತೆ. ಜ್ವರ ಬಂದ ತಕ್ಷಣ ಏನದಲ್ಲಪ್ಪ, ನಮ್ಮ ರಾಸುಗಳು ಏನದಲ್ಲ ಮೇವು ತಿನ್ನೋದು ನಿಲ್ಲಿಸಿಬಿಡ್ತಾವೆ. ಅದಾದಮೇಲೆ ಏನಾಗುತ್ತೆ, ಜಾಸ್ತಿಯಾಗಿ ಸೆಲೈವ ಅಂದರೆ ಈ ಜೊಲ್ಲು ಸುರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಯಿಯಿಂದ. ಆ ಜೊಲ್ಲು ಸುರಿಯಕ್ಕೆ ಸ್ಟಾರ್ಟ್ ಆದಮೇಲೆ ಮರುದಿನ ಅಥವಾ ಮಳ್ಳ ಮರುದಿನ ಎರಡು ದಿನದಾಗ ಬಾಯಿಗಳಿಗೆ ಹುಣ್ಣಾಗುತ್ತೆ, ಒಸಡಿಗಳಿಗೆ ಹುಣ್ಣಾಗುತ್ತೆ, ಆಮೇಲೆ ಕುರದ ಮಧ್ಯ ಏನದಲ್ಲ ಹುಣ್ಣಾಗುತ್ತೆ. ಕುರದ ಮಧ್ಯ ಹುಣ್ಣಾದ ತಕ್ಷಣ ಏನದಲ್ಲ ಎನಿಮಲ್ಸ್ ನಮ್ಮ ಜಾನುವಾರುಗಳು ಕುಂಟಾಗ ಸ್ಟಾರ್ಟ್ ಆಗ್ತಾವೆ. ಸೊ ಇವು ಮೇನ್ವಾಗಿ ಇಷ್ಟು ಲಕ್ಷಣಗಳು. ಇನ್ನು ಯಾವ್ಯಾವ ಎನಿಮಲ್ಸ್ ಒಳಗೆ ಇದು ಬರುತ್ತಪ್ಪ ಅಂತಂದರೆ, ನಮ್ಮ ಆಕಳು, ಎತ್ತು, ಎಮ್ಮೆ, ಆಡು, ಕುರಿ, ಹಂದಿ, ಈ ಮೇನ್ ಈ ಎನಿಮಲ್ಸ್ಗಳಲ್ಲಿ ಈ ರಾಸುಗಳಲ್ಲಿ ಈ ರೋಗ ಕಂಡುಬರುತ್ತೆ. ಇನ್ನು ಇದನ್ನು ತಡೆಗಟ್ಟಲಕ್ಕ ನಾವು

ಸರ್ಕಾರದಿಂದ ಏನು ಮಾಡ್ತಾ ಇದೀವಪ್ಪ ಅಂತಂದರೆ NADCP ಪ್ರೋಗ್ರಾಮ್ ಅಂತ ಇದೆ, ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸೆಪ್ಟೆಂಬರ್ 2019 ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮೇನ್ ಏನಪ್ಪಾ ಅಂತಂದರೆ 2025-26 ಒಳಗಾಗಿ ಈ ರೋಗವನ್ನು ಕಂಟ್ರೋಲ್ ಮಾಡುವುದು ಮತ್ತು 2030 ಒಳಗಾಗಿ ಇದನ್ನು ರೋಗವನ್ನು ಭಾರತ ದೇಶದಿಂದ ಹೊರಗಡೆ ಒಟ್ಟಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಇವಾಗ ನಾವು ಈ ಕಾರ್ಯಕ್ರಮದಡಿ 9ನೇ ಸುತ್ತಿನ ಕಾಲುಬಾಯಿ ಲಸಿಕಾ ಕಾರ್ಯಕ್ರಮವನ್ನು ದಿನಾಂಕ 23/4/2026 22/5/2026 ಒಟ್ಟು 30 ದಿನ ಕಾಲ ಬಿಜಾಪುರ ಜಿಲ್ಲೆಯಲ್ಲಿ ಸಂಪೂರ್ಣ 1 ತಿಂಗಳವರೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ರಾಸುಗಳನ್ನು ನಾವು ಕಂಪಲ್ಸರಿ ಆಗಲೇ ಹೇಳ್ದಂಗೆ ಇವುಗಳಿಗೆ ನಾವು ಏನದಲ್ಲ ಕಾಲುಬಾಯಿ ಬೇನ ಲಸಿಕೆಯನ್ನು ಹಾಕೋಬೇಕು. ಎಕ್ಸೆಪ್ಟ್ 4 ತಿಂಗಳು ಮತ್ತು ಅದಕ್ಕಿಂತ ಕೆಳಗಿರುವ ಕರುಗಳು ಅಥವಾ ಪ್ರೆಗ್ನೆಂಟ್ ಇರುವ ಎನಿಮಲ್ಸ್, ಲಾಸ್ಟ್ ಟ್ರೈಮೆಸ್ಟರ್ ಪ್ರೆಗ್ನೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಲಾಸ್ಟ್ 3 ತಿಂಗಳು 6 ತಿಂಗಳಕ್ಕಿಂತಲೂ ಒಳಗಿರುವ ದನಗಳಿಗೆ ನಾವು ಈ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೋಬೋದು. ಈ 9ನೇ ಸುತ್ತಿನ ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಹಳ್ಳಿಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ಉಚಿತ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅಂದರೆ ನಾವೇನು ಮಾಡಿರ್ತೀವಿ ಇಲ್ಲಿ ಅಂದರೆ ಬ್ಲಾಕ್ಗಳನ್ನಾಗಿ ಮಾಡ್ಕೊಂಡಿರ್ತೀವಿ. ಒಂದೊಂದು ಬ್ಲಾಕ್ಗಳಲ್ಲಿ 100ರಿಂದ 120 ದನಗಳನ್ನು ಮಾಡಿರ್ತೀವಿ. ಮತ್ತು ನಮ್ಮ ಸಿಬ್ಬಂದಿಗಳನ್ನು ಒಂದೊಂದು ಬ್ಲಾಕಿಗೆ ಇಬ್ಬಿಬ್ಬರು ಸಿಬ್ಬಂದಿ ಅಂತ ನೇಮಕ ಮಾಡಿರ್ತೀವಿ. ಸೊ ನಮ್ಮ ಸಿಬ್ಬಂದಿಯವರು ನಿಮ್ಮ ಮನೆಗೆ ಬಂದು ಉಚಿತವಾಗಿ ಲಸಿಕೆಯನ್ನು ಹಾಕಿಕೊಡ್ತಾರೆ. ಸೊ ಇದರ ಲಾಭವನ್ನು ಎಲ್ಲ ರೈತರು ತಾವು ದಮ್ಯಾಡ ಪಡೆದುಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 8301027123ಕ್ಕೆ ಸಂಪರ್ಕಿಸ್ಕೋಬೇಕಾಗಿ ವಿನಂತಿ. ಮತ್ತು ತಮ್ಮ ಏರಿಯಾದಲ್ಲಿ ಬರುವಂಥ ನಮ್ಮ ಪಶು ಆಸ್ಪತ್ರೆ ಇರ್ಬೋದು, ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳಿರ್ಬೋದು ಅಥವಾ ಪಶು ಚಿಕಿತ್ಸಾಲಯಗಳಿಗಾಗಿ ನೀವು ಸಂಪರ್ಕಪಡಿಸಿ ಹೆಚ್ಚಿನ ಮಾಹಿತಿಗಾಗಿ, ಅಂದರೆ ನಿಮ್ಮ ಊರಿಗೆ ಯಾವಾಗ ನಮ್ಮ ಸಿಬ್ಬಂದಿಗಳು ಬಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಅಂತಂದು ಮಾಹಿತಿಯನ್ನು ಪಡೆದುಕೋಬಹುದು. ನಮಸ್ಕಾರ.

0: ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ.
1: ಇನ್ನೀಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ತಿಕೋಟಾದ ಗೌರವ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು.

0: ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು, ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು. ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ BSTPಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ICFಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದು

0: ಒಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6 ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ICF ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ ರೈಲು ಸಂಖ್ಯೆ 56919, 56920 ಹಾಗೂ 66501, 66502 ರೈಲುಗಳು ಇನ್ನು ಮುಂದೆ ನಿಯಮಿತವಾಗಿ ಸಂಚರಿಸಲಿದ್ದು, ಇದರಿಂದ ಹುಬ್ಬಳ್ಳಿ, ಗದಗ್, ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳ ನಿತ್ಯ ಪ್ರಯಾಣಿಕರಿಗೆ, ವ್ಯಾಪಾರಸ್ಥರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ರೈಲು ಸಂಖ್ಯೆ 17363, 17364 ಹುಬ್ಬಳ್ಳಿ ಯೋಗನಗರಿ ಋಷಿಕೇಶಕ್ಕೆ ವಾರಕ್ಕೊಮ್ಮೆ ಸಂಚರಿಸುವ ರೈಲು ಈಗ ನಿಯಮಿತ ಸೇವೆಯಾಗಿದ್ದು, ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು, ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ, ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಅಥವಾ ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10ನೇ ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು, ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ 10ನೇ ವರ್ಷದ ಮಾವು

0: ಏರ್ಪಡಿಸ್ತಾ ಈಗ ಪ್ರತಿ ವರ್ಷ 2016-17 ಇಸವಿಯಿಂದ ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನು ಇದು ಹೆಚ್ಚಾಕಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಟನ್ ಮಾಡಿದ್ವಿ, ಆಮೇಲೆ 100 ಟನ್ನು 105 ಟನ್ನು ಒಟ್ಟು 200 ಟನ್ ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಟನ್ಗಿಂತ ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಟನ್ಗಿಂತ ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದ್ವಿ. ದಶೇರಿ, ಮಲ್ಲಿಕ, ಅಪ್ಪೂಸ್ ರೈತರಿಗೆ ಬಹಳ ಅನುಕೂಲ ಆಗಿದೆ.
1: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ. ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ್ರ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಜಯಪುರ ಸಮಯ 7:15. ಈಗ ಕೇಳಿ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ.

ಅವಳ ಮನೆಯ ಎದುರುಗಡೆ ಹೋಗುತ್ತಿದ್ದಂತೆ ಮುಂದಿನ ಕ್ರಾಸಿನಲ್ಲಿ ಒಂದು ಹೂದೋಟವಿತ್ತು. ಅಲ್ಲಿ ಬೆಂಚಿನ ಮೇಲೆ ಅವಳು ಕುಳಿತಿದ್ದು ಕಾಣಿಸಿತು. ಅವಳು ಇಲ್ಲೇ ಇದ್ದಾಳಲ್ಲ ಅಂತ ಓಡುತ್ತಾ ಅವಳ ಹತ್ತಿರ ಹೋದ. ಹೋಗಿ ಹಾಗೆಯೇ ನಿಂತು ಅವಳನ್ನೇ ನೋಡುತ್ತಿದ್ದ. ಅವಳು ಮುಖ ಮೇಲೆ ಮಾಡಿ ಕುಳಿತುಕೋ ಅಂತ ಸ್ವಲ್ಪ ಜೋರಿನಿಂದಲೇ ಗಂಭೀರವಾಗಿ ಹೇಳಿದಳು. ಅದೇಕೋ ಅವಳು ಸಿಟ್ಟಿನಲ್ಲಿ ಇದ್ದಾಳೆ ಅನ್ನಿಸಿತು. ಎರಡು ನಿಮಿಷ ಹಾಗೆ ಮೌನ ತಾಳಿದ ಮಂಗಳ ಕುಳಿತುಕೋ ಅಂತ ಮತ್ತೆ ಹೇಳಿ ಕೂಡಿಸಿದಳಾದರೂ ಮಾತು ಶುರು ಮಾಡಲು ತಡ ಮಾಡಿದಳು. ಹೇಳು, ನಿನ್ನ ಹೆಸರೇನು ಅಂದಳು. ಜಗದೀಶ ಅಂತ ಉಬ್ಬು ಉಬ್ಬುತ್ತಲೇ ಹೇಳಿದ. ಓ ಜಗದೀಶ, ಜಗದ ಉದ್ಧಾರಕ, ಚೆನ್ನಾಗಿದೆ ಬಿಡು ಅಂದಳು. ಅವಳಲ್ಲಿ ನಾಚಿಕೆ ನಾಜುಕೂತನ ಯಾವುದೂ ಕಾಣಿಸಲೇ ಇಲ್ಲ. ನಿನ್ನ ಮನೆಯಲ್ಲಿದೆ ಅಂದಳು. ನನ್ನ ಮನೆ ಇಲ್ಲೇ ಹಿಂದ್ಗಡೆ ಓಣೆಯಲ್ಲಿ ಇದೆ ಅಂದ. ಎಷ್ಟು ಕೋಣೆಗಳಿವೆ ಅಂದಳು. ಎರಡು ಕೋಣೆಗಳಿವೆ, ನಾನು ನನ್ನಪ್ಪ ಇಬ್ಬರೇ. ನನ್ನ ತಂದೆ ಹೊಲದ ಕೆಲಸ ಮಾಡಿಕೊಂಡು ಇರ್ತಾರೆ ಅಂದ. ನಿನ್ನ ವಯಸ್ಸೆಷ್ಟು ಅಂದಳು. ಜಗದೀಶ ಗೊಂದಲಕ್ಕೀಡಾದ. ಓ, ನಾನು ನಿನ್ನ ವಯಸ್ಸಿನವನೇ ಅಲ್ವೇ, ನಿನ್ನ ಕ್ಲಾಸ್ಮೇಟ್ ಅಲ್ವೇ ಅಂತ ಖುಷಿಯಿಂದ ಹೇಳಿದ. ಅಂದರೆ ಏನಿಲ್ಲ ಅಂದರೂ 10-15 ವರ್ಷಗಳು ಬೇಕು. ನೀನು ಸ್ವಂತ

ದುಡಿದು ಸ್ವಂತ ಸಂಪಾದನೆ ಮಾಡುವಷ್ಟರಲ್ಲಿ ಅಲ್ವೇ ಅಂದಳು. ಹೀಗೆ ಹಿರಿಯರು ಕೇಳುವಂತೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಹೋದಳು. ಜಗದೀಶನಿಗೆ ಏನು ಹೇಳಬೇಕು ತಿಳಿಯಲೇ ಇಲ್ಲ. ತಬ್ಬಿಬ್ಬಾಗಿ ಅವಳನ್ನೇ ನೋಡ ಹತ್ತಿದ. ನನ್ನ ಮನೆ ನೀನು ನೋಡಿದೀಯಾ ಅಂತ ಕೇಳಿದಳು. ಹ್ಞೂ ನೋಡಿದ್ದೀನಲ್ಲ, ತುಂಬ ದೊಡ್ಡದು ನಿಮ್ಮ ಮನೆ ಅಂದ. ಹ್ಞೂ ಹೌದು, 4 ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೇವೆ. ನಮ್ಮ ತಲೆಬಾಗಲ ನೋಡಿದೆಯಲ್ಲ, ಹೇಗಿದೆ, ಎಷ್ಟು ದೊಡ್ಡದಾಗಿದೆ ಗೊತ್ತಲ್ಲ ಅಂದಳು. ಹೌದು, ನೀವು ಗೌಡರಲ್ಲ ಬಿಡು, ಮತ್ತೆ ನೀವು ಶ್ರೀಮಂತರಲ್ಲ. ಹ್ಞೂ ಅಂತ. ಹೌದು ಹೌದು ಅಂತ ತೊದಲಿಸಲಾರಂಭಿಸಿದ. ಆದರೂ ಈ ಎಲ್ಲ ಪ್ರಶ್ನೆಗಳನ್ನು ಏಕೆ ಕೇಳ್ತಿದೀಯಾ ಅಂತ ಕೇಳಿಯೇ ಬಿಟ್ಟ. ಮಂಗಳ ಒಮ್ಮೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ನೀನು ಈ ವಯಸ್ಸಿನಲ್ಲಿ ನನಗೆ ಪ್ರೀತಿಸಿದರೆ ನನ್ನನ್ನು ಹೇಗೆ ಸಾಕ್ತೀಯಾ, ಹೇಗೆ ನೀನು ನನ್ನನ್ನು ನೋಡ್ಕೊಳ್ತೀಯಾ, ಯಾರು ನಮಗೆ ಊಟಕ್ಕೆ ಹಾಕ್ತಾರೆ ಅಂತೆಲ್ಲ ಕೇಳಿದಳು. ಉಪ್ಪರಿಗೆಯ ಮೇಲೆ ಏರಿದ ಜಗದೀಶನಿಗೆ ರಪ್ಪನೆ ಪಾತಾಳಕ್ಕೆ ಒಗೆದಂತಾಯಿತು. ಜಗದೀಶನಿಗೆ ನಿಜ ಸ್ಥಿತಿ ಏನು ಅಂತ ಎಲ್ಲ ಹೇಳುತ್ತಾ ಬಂದಳು. ನೀನು ಇನ್ನೂ ಚಿಕ್ಕ ಹುಡುಗ, ನಾನು ಕೂಡ ಚಿಕ್ಕವಳೆ, ಆದರೆ ನನಗೆ ನಿನ್ನ ಥರ ಬುದ್ಧಿ ಇಲ್ಲ. ಪ್ರೀತಿ ಪ್ರೇಮ ಮಾಡೋಕ್ಕೆ ಇದು ವಯಸ್ಸಲ್ಲ, ನಾವು ಇನ್ನೂ ತುಂಬ ಚಿಕ್ಕವರು. ಓದಿ ಕಲಿತು ನಮ್ಮ ಕಾಲ ಮೇಲೆ ನಾವು ನಿಲ್ಲಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ನಮಗಾಗಿ ನಮ್ಮ ತಂದೆ ತಾಯಿಯಂದಿರು ಅದೆಷ್ಟು ಕನಸುಗಳನ್ನು ಕಟ್ಟಿದ್ದಾರೆ, ನಾವು ಗಳಿಸಿ ಅವರಿಗೆ ಸಾಕಿ ಸಲಹುತ್ತೇವೆ ಅನ್ನುವ ಕನಸು ಕಂಡಿದ್ದಾರೆ. ಪಾಪ ನಿನ್ನ ತಂದೆಯಂತೂ ನಿನಗೆ ಶಾಲೆ ಕಲಿಸುವ ಹುರುಪಿನಲ್ಲಿ ಅದೆಷ್ಟು ಸಾಲ ಮಾಡಿಕೊಂಡಾರೋ ಏನೋ ಅಲ್ವೇ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದಳು. ಗರಬಡದವನಂತೆ ಸುಮ್ಮನೆ ಕುಳಿತಿದ್ದ ಜಗದೀಶ ಪ್ರೀತಿಯ ಭೂತ ಅಳಿದು ಇಳಿದು ಮರಿಮಾಚಿ ಹೋದಂತೆ ದೂರ ದೂರ ಓಡಿದಂತೆ ಅನಿಸಿತು. ಒಮ್ಮಲೆ ನಿಜಸ್ಥಿತಿಗೆ ಬಂದನು, ಮೌನಕ್ಕೆ ಶರಣಾದ, ಕೆಳಮುಖ ಹಾಕಿ ಕುಳಿತುಕೊಂಡನು. ಆದರೆ ಪ್ರೀತಿ ಅಷ್ಟು ಬೇಗ ಮರೆಯಾಗಲು ಸಾಧ್ಯವೇ? ಪ್ರೀತಿಯ ಹುಚ್ಚು ಬಿಟ್ಟು ಹೋಯಿತು ಅನಿಸಿತು ಮಂಗಳಾಳಿಗೆ. ಮನಸ್ಸು ಮರ್ಕಾಟ ಮಂಗ, ಕೇಳಲಿಲ್ಲ. ಆದರೆ ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಲ್ಲ ಅಂತ ಮತ್ತೆ ಶುರುವಿಟ್ಟ ಜಗದೀಶ. ಅವಳು ಮತ್ತೆ ಅವನನ್ನು ನೋಡಿ, ಹುಚ್ಚು ಪ್ರೀತಿಗೀತಿ ಎಲ್ಲ ಸುಳ್ಳು ಜಗದೀಶ, ಮೊದಲು ಓದು, ಚೆನ್ನಾಗಿ ಓದು. ನನಕ್ಕಿಂತ 10 ಪಟ್ಟು ಸುಂದರಿಯಾದ ಹುಡುಗಿ ನಿನಗೆ ಸಿಗ್ತಾರೆ, ನೀನೇನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿಯೇ ಇದೆಯಾ, ಮೊದಲು ಓದಿನಲ್ಲಿ ಧ್ಯಾನ ಕೊಡು ಅಂದಳು. ಅವನು ಅವಳು ಹೇಳಿದ್ದೆಲ್ಲವೂ ಮನಸಾರೆ ಒಪ್ಪದೆ ಮತ್ತೆ ಕೆಳಮುಖ ಹಾಕಿಕೊಂಡ. ನಾನು ಏನು ಹೇಳುತ್ತಿದ್ದೇನೆ ಅನ್ನೋದು ತಿಳಿತಾ ಜಗದೀಶ ಅಂದಳು. ಅವನು ಹಾ ಹೂ ಅನ್ನಲೇ ಇಲ್ಲ, ಸುಮ್ಮನೆ ಕೆಳಮುಖ ಹಾಕಿ ಕೋಪದ ಮುಖ ಮಾಡಿಕೊಂಡು ಬೇಜಾರದಲ್ಲಿ ಕುಳಿತುಕೊಂಡ. ಇವನಿಗೆ ಎಷ್ಟು ಹೇಳಿದರೂ ತಿಳಿಯೋದಿಲ್ಲ ಅಂತ ಅನ್ನುವ ಭರವಸೆ ಮಂಗಳಾಳಿಗೆ ತಿಳಿಯಿತು. ನೋಡು, ಈಗ ಚೆನ್ನಾಗಿ ನಾನು ಹೇಳಿದ್ದೇನೆ, ಇನ್ನು ಮೇಲೆ ನೀನೇನಾರ ಮತ್ತೆ ನನ್ನನ್ನು ನೋಡೋದು, ಓದು ಬರಹ ಮಾಡದೆ ಕುಳಿತುಕೊಂಡಿದ್ದು ನೋಡಿದ್ದೆ ಆದರೆ ನಾನು ಮೇಷ್ಟ್ರ ಹತ್ರ ಕರ್ಕೊಂಡೋಗ್ತೀನಿ. ನನ್ನ ತಂದೆ ಹತ್ರ ಅಲ್ಲ, ನಿನ್ನ ತಂದೆ ಹತ್ರ ಅಲ್ಲ, ನಮ್ಮ ಶಾಲೆಯ ಮೇಷ್ಟ್ರು ನೋಡಿಯಲ್ಲ, ನಮ್ಮ ಕ್ಲಾಸ್ ಮೇಷ್ಟ್ರು, ಅವರು ನಮ್ಮ ಮನೆಯಲ್ಲಿಯೇ ಬಾಡಿಗೆ ಇದ್ದಾರೆ, ಅವರ ಹತ್ರನೇ ನಿನಗೆ ಬುದ್ಧಿ ಕಲಿಸಬೇಕಾಗುತ್ತೆ. ಇದು ತಿಳಿದುಕೋ, ನಾಳೆಯಿಂದ ನೀನು ನೀಟಾಗಿ ನಿನ್ನ ಜಾಗದಲ್ಲಿ ಕುಳಿತುಕೊಂಡು ಪುಸ್ತಕವನ್ನು ಓದುತ್ತಾ ಇರಬೇಕು. ಇಲ್ಲ ಅಂದರೆ ನಾನು ಸೀದಾ ಹೋಗಿ ಮೇಷ್ಟ್ರಿಗೆ ಹೇಳ್ತೀನಿ, ಎಚ್ಚರವಿಲಿ ಅಂತ ಹೇಳಿ ಒಮ್ಮಲೆ ಅಲ್ಲಿಂದ ಎದ್ದವಳೆ ಹೊರಟು ಹೋದಳು. ಪಾರ್ಕಿನಲ್ಲಿ ಮೃದುವಾಗಿ ಬೀಸುತ್ತಿದ್ದ ಗಾಳಿಯಲ್ಲಿ ಕನಸುಗಳು ದೂರ ದೂರ ತೂರಿ ಹೋದವು. ಸುಂದರ ಕನಸುಗಳ ಜೊತೆ ಬಂದಿದ್ದ ಜಗದೀಶನ ಹೃದಯ ಒಂದು ಕ್ಷಣದಲ್ಲಿ ಬಿರುಗಾಳಿಗೆ ಸಿಲುಕಿದಂತಾಯಿತು. ಅವಳ ಮಾತುಗಳು ಅವನ ಕಿವಿಯಲ್ಲಿ ಇನ್ನೂ ಮರುಮಾತಾಗಿ ಕೇಳಿಸಿದಂತೆ ಕೇಳುತ್ತಿದ್ದವು. ಓದಿಗೆ ಗಮನ ಕೊಡು, ನೀನು ಇನ್ನ ಚಿಕ್ಕವನು ಅನ್ನುವ ಮಾತೇ ಮತ್ತೆ ಮತ್ತೆ ಕೇಳಿಸಲಾರಂಭಿಸಿತು. ಮೊದಲು ಅವನಿಗೆ ನಂಬಲಾಗಲಿಲ್ಲ. ಅವಳು ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾಳೆ ಎಂದುಕೊಂಡಿದ್ದ ಹೃದಯಕ್ಕೆ ಅವಳ ತೀಕ್ಷ್ಣವಾದ ಮಾತು ಕತ್ತಿಯಿಂದ ಕೊಚ್ಚಿ ಹೋದವು. ಅವನ ಮುಖದಲ್ಲಿ ಇದ್ದ ನಗು ನಿಧಾನವಾಗಿ ಮಾಯವಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಆದರೆ ಆ ಕಣ್ಣೀರು ಹೊರಗೆ ಬರಲಿಲ್ಲ, ಅದು ಒಳಗೆ ಉರಿಯುವ ನೋವಾಯಿತು. ನಾನು ಇಂಥ ತಪ್ಪ ಮಾಡಿದನಾ

0: ಎಂದು ತನ್ನನ್ನೇ ಪ್ರಶ್ನಿಸಿಕೊಳ್ಳಲಾರಂಭಿಸಿದ. ಅವನ ಮನಸ್ಸಿನಲ್ಲಿ ಮೂರು ಭಾವನೆಗಳು ಒಂದೇ ಸಮಯದಲ್ಲಿ ಹೋರಾಟವಿಟ್ಟವು. ಅವಮಾನವಾಯಿತು, ಅವಳ ಬೈದ ಬೈಗಳು ಅವನ ಸ್ವಾಭಿಮಾನಕ್ಕೆ ನೋವು ನೀಡಿದವು, ಅವಳ ಮೇಲಿದ್ದ ಮುದ್ದಾದ ಪ್ರೀತಿ ಕ್ಷಣದಲ್ಲಿ ಒಡೆದು ಹೋಯಿತು. ಅವಳು ಹೇಳಿದ ಮಾತುಗಳಲ್ಲಿ ಸತ್ಯವೂ ಇದೆ ಎಂಬ ಅರಿವಿನ ಜಾಗೃತಿ ಕೂಡ ಮೂಡಿತು. ಪಾರ್ಕಿನಲ್ಲಿದ್ದ ಪ್ರತಿಯೊಂದು ಕುರ್ಚಿ, ಮರ, ಹಾದಿ ಎಲ್ಲವೂ ಅವನನ್ನು ಹಾಸ್ಯ ಮಾಡುತ್ತಿರುವಂತೆ ಅನಿಸಿತು. ಅವನು ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ನಡೆಯತೊಡಗಿದ. ಆದರೆ ಆ ನೋವಿನ ಒಳಗೆ ಒಂದು ಹೊಸ ಚಿಗುರು ಮೊಳಗಿತು. ಅವಳು ಹೇಳಿದ ಮಾತು ತಪ್ಪಲ್ಲ, ನಾನು ನನ್ನ ಜೀವನವನ್ನು ಸಾಬೀತು ಮಾಡಬೇಕು. ಅವಳ ನಿರಾಕರಣೆ ಅವನ ಪ್ರೀತಿಯನ್ನು ಕೊನೆಗೊಳಿಸದೆ ಅವನ ಜೀವನಕ್ಕೆ ದಿಕ್ಕು ತೋರಿಸಿದಂತಾಯಿತು. ಆ ದಿನದಿಂದ ಜಗದೀಶ್ ಮನಸ್ಸಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು. ಒಂದು ದಿನ ನಾನು ನನ್ನ ಸಾಧನೆಯ ಮೂಲಕ ಮಾತನಾಡುತ್ತೇನೆ. ಆ ನೋವು ಅವನನ್ನು ಅವಳ ಮಾತುಗಳನ್ನು ಮರೆಯಲು ಬಿಡಲಿಲ್ಲ. ಅವನನ್ನು ಮತ್ತಷ್ಟು ಬಲಿಷ್ಠರನ್ನಾಗಿ ರೂಪಿಸಿತು. ಕಾಲವು ತನ್ನ ಕೆಲಸ ಮಾಡಿತ್ತು. ಒಮ್ಮೆ ಪಾರ್ಕಿನಲ್ಲಿದ್ದ ಆನಂದ ಬಾಲಕ ಇಂದು ಬಿಳಿ ಕೋಟು ತೊಟ್ಟು ಜನರ ಪ್ರಾಣ ಉಳಿಸುವ ಡಾಕ್ಟರ್ ಜಗದೀಶ್ ಆದ. ಆದರೆ ಅವನ ಹೃದಯದ ಒಂದು ಮೂಲೆಯಲ್ಲಿ ಇನ್ನೂ ಯಾರೋ ಮೌನವಾಗಿ ಬದುಕಿದ್ದರು. ಹಸನಾದ ಜೀವನ ಮಾಡುವ ದಾರಿ ತೋರಿಸಿದ ಮಂಗಳ. ಪ್ರತಿ ಸಲ ಅವನು ರೋಗಿಯನ್ನು ಉಳಿಸಿದಾಗ ಅವನ ಮನಸ್ಸಿನಲ್ಲಿ ಒಂದು ಮಾತು ಮಾತ್ರ ಕೇಳಿಸುತ್ತಿತ್ತು, ಓದಿಗೆ ಗಮನ ಕೊಡು. ಅವಳ ಆ ಒಂದು ಮಾತೇ ಅವನ ಜೀವನದ ದಿಕ್ಕು ಬದಲಾಯಿಸಿತ್ತು. ರಾತ್ರಿ ಆಸ್ಪತ್ರೆಯ ಕಿಟಕಿ ಬಳಿ ನಿಂತು ಹೊರಗಿನ ಬೆಳಕನ್ನು ನೋಡುತ್ತಾ ಅವನು ಅನೇಕ ಸಲ ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಅವಳು ಇದ್ದಿದ್ದರೆ ನಾನು ಇವತ್ತು ಇದನ್ನೇ ಹೇಳುತ್ತಿದ್ದೆ, ಒಂದೇ ಮಾತು ಹೇಳುತ್ತಿದ್ದೆ, ಧನ್ಯವಾದಗಳು ಎಂದು. ಅವಳ ಕಣ್ಣಲ್ಲಿ ಮೂಡಿದ ಹೆಮ್ಮೆ ನೋಡಿ ಸಂತಸ ಪಡಬೇಕೆನ್ನುವ ಆಸೆ ಒಂದೇ ಉಳಿದುಕೊಂಡಿದೆ. ಅವಳಿಗೆ ಹೇಳಲಾಗದ ಧನ್ಯವಾದಗಳ ನೋವು ಮಾತ್ರ ಇತ್ತು. ಶಾಲೆ ಮುಗಿದ ನಂತರ ಅವರ ಮನೆತನದವರೆಲ್ಲರೂ ಆಸ್ತಿಯನ್ನೆಲ್ಲ ಮಾರಿ ಬೇರೆ ಊರಿಗೆ ಹೋದರು ಅನ್ನುವುದಷ್ಟೇ ಗೊತ್ತು. ಅವಳು ಎಲ್ಲಿಗೆ ಹೋದಳು, ಯಾವ ಊರು, ಯಾವ ಜೀವನ, ಯಾರೊಂದಿಗೆ ಜೀವನ ನಡೆಸುತ್ತಿದ್ದಾಳೆ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಜಗದೀಶ್ ಮಾತ್ರ ಇನ್ನೂ ಅವಳನ್ನು ಹುಡುಕುತ್ತಿದ್ದಾನೆ. ಹಳೆಯ ಶಾಲೆಯ ಮುಂದೆ ಹೋಗಿ ನಿಂತು ಅವಳ ಕುಳಿತಿದ್ದ ಬೆಂಚುಗಳನ್ನು ತಟ್ಟಿ ನೋಡುವನು. ಪಾರ್ಕಿಗೆ ಹೋಗಿ ಆ ದಿನದ ನೆನಪುಗಳಲ್ಲಿ ಮತ್ತೆ ಮತ್ತೆ ಬದುಕುತ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಅಪೂರ್ಣ ವಾಕ್ಯ ಉಳಿದುಕೊಂಡಿದೆ. ಮಂಗಳ, ನೀನು ನನ್ನನ್ನು ತಳ್ಳಲಿಲ್ಲ, ನನ್ನನ್ನು ನಿರ್ಮಿಸಿದೆ. ಬಹುಶಃ ಅವಳು ಎಲ್ಲೋ ಸುಖವಾಗಿ ಬದುಕಿರಬಹುದು, ಅಥವಾ ಅವಳಿಗೆ ಜಗದೀಶ್ ಎಂಬ ಹುಡುಗನ ನೆನಪೇ ಇರದೇ ಇರಬಹುದು. ಆದರೆ ಜಗದೀಶನಿಗೆ ಅವಳ ಒಂದು ಪ್ರೇರಣೆ, ಅವಳು ಒಂದು ದಿಕ್ಕು, ಒಂದು ಜೀವನವಾಗಿದ್ದಳು. ಆತನ ಹೃದಯದಲ್ಲಿ ಇನ್ನೂ ಒಂದು ಹೇಳತೀರದ ಆಸೆ ಉಳಿದುಕೊಂಡಿದೆ. ಒಮ್ಮೆ ಅವಳು ಸಿಕ್ಕರೆ ನಾನು ಅವಳಿಗೆ ಕೇವಲ ಒಂದು ಮಾತು ಹೇಳಬೇಕು. ಆ ಮಾತು ಹೇಳಲು ಅವನು ಇನ್ನೂ ಹುಡುಕುತ್ತಲೇ ಇದ್ದಾನೆ. ಕಣ್ಣಲ್ಲಿ ಆಸೆ, ಹೃದಯದಲ್ಲಿ ಆಕಾಂಕ್ಷೆ ಮತ್ತು ಮುಗಿಯದ ಕಥೆಯೊಂದಿಗೆ ಒಂದು ದಿನ ಅವಳು ಸಿಕ್ಕೇ ಸಿಗುವಳು ಅನ್ನುವ ಹುಡುಕಾಟದಲ್ಲಿ ಜಗದೀಶನು ಇದ್ದಾನೆ. ಹಾ ಪ್ರಿಯ ಕೆಳಗರೆ, ಕತೆ ಹೇಗನಿಸಿತು ತಿಳಿತಲ್ವೇ? ಮಂಗಳ ಕಲಿಸಿದ ಪಾಠ ಜಗದೀಶನಿಗೆ ಜೀವನಕ್ಕೆ ದಾರಿ ತೋರಿತು ಅಲ್ವೇ? ನೀವೇನಂತೀರಾ? ಇದುವರೆಗೆ ಕಥೆ ಮೊದಲ ಪ್ರೀತಿ ಕಲಿಸಿದ ಪಾಠ ಕೇಳಿದಿರಿ.
1: ಇದುವರೆಗೆ ಎರಡನೇ ಭಾಗವನ್ನು ಕೇಳಿದಿರಿ.
2: ಸಂಕಲನ ಸವಿತಾ ದೇಶಮುಖ್.
0: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಬಾಬಾಬಾಬಾಬಾಬಾ, ಏನ್ ರಣಬಿಸಲಪ್ಪ ಇದು? ಹಿಂಗಾದ್ರ ಜನ ಬದುಕೋದ್ ಹೆಂಗ? ಮನುಷ್ಯರಿಗೆ ತಡೆಯಕ್ ಆಗೋಲ್ದು. ಇನ್ನ ಈ ಬಿಸಿಲಿನ ತಾಪಕ್ಕ ಪಶು ಪಕ್ಷಿಗಳ ಗತಿ ಏನಂತೀನಿ? ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಂಗಾಗೈತಿ.
4: ಯಜಮಾನ್ರೆ, ಇದು ನಿಸರ್ಗದ ಎಚ್ಚರಿಕೆ ಗಂಟೆ. ಈ ಉತ್ತರ ಕರ್ನಾಟಕಕ್ಕ ಇದೇನು ಹೊಸದಲ್ಲ, ಆದ್ರ ನೀವು ವಿಚಾರ ಮಾಡುವ ವಿಷಯದೊಳಗು ಅರ್ಥ ಐತಿ. ಇದಕ್ಕ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವಿಜಯಪುರ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸ್ಯಾರ. ನೀವು ಕೇಳಿಲ್ಲೇನು?
3: ಇಲ್ರಿ, ನಾ ಕೇಳಿಲ್ಲಲ್ಲ. ಏನೈತ ಆ ಪ್ರಕಟಣೆ ಒಳಗ?
4: ಅದರಿ, ಬ್ಯಾಸಿಗೆ ಬಿಸಿಲು ದಿನ ದಿನ ಹೆಚ್ಚಾಗೋದ್ರಿಂದ ಕೆಲವು ಆರೋಗ್ಯಕರ ಅಂಶಗಳನ್ನ ಎಲ್ಲಾ ಜನರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ಯಾರ್ರಿ.
3: ಓಹೋ, ಆ ಪ್ರಕಟಣೆ ನನಗ್ ಗೊತ್ತೈತಿ.
4: ಹೌದ್ರಿ, ಯಾವ್ದು ಹೇಳ್ರಿ ನೋಡುನು.
3: ತಿಳಿ ಮತ್ತು ಸಡಿಲವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹೊರಗೆ ಹೋಗುವಾಗ ಛತ್ರಿ ಟೋಪಿ ಕನ್ನಡಕವನ್ನು ಬಳಸಿ ಬಾಯಾರಿಕೆ ಇಲ್ಲದಿದ್ದರೂ ಆಗಾಗ ನೀರು ಕುಡಿಯಿರಿ.
4: ದೇಹ ತಂಪಾಗಿಸುವ ಎಳೆನೀರು, ಮಜ್ಜಿಗೆಯಂತಹ ಪಾನೀಯಗಳನ್ನು ಸೇವಿಸಿ. ಮದ್ಯಪಾನ, ಚಹಾ, ಕಾಫಿ, ಹೆಚ್ಚು ಸಕ್ಕರೆಯ ಅಂಶವಿರುವಂತಹ ಪಾನೀಯಗಳಿಂದ ದೂರವಿರಿ.
3: ಕಲ್ಲಂಗಡಿ, ಕಿತ್ತಳೆ, ಸೌತೆಕಾಯಿ, ಸೊಪ್ಪು ಹಾಗೂ ನೀರಿನ ಅಂಶ ಇರುವ ಹೆಚ್ಚು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ಮಕ್ಕಳು, ವೃದ್ಧರು, ಗರ್ಭಿಣಿಯರು ನೇರ ಬಿಸಿಲಿಗೆ ಒಡ್ಡಿಕೊಳ್ಳದಂತೆ ನೋಡಿಕೊಳ್ಳಿ. ಮನೆಯೊಳಗೆ ಗಾಳಿಯಾಡುವಂತೆ ನೋಡಿಕೊಳ್ಳಿ. ನಿಲ್ಲಿಸಿದ ವಾಹನಗಳ ಒಳಗೆ ಮಕ್ಕಳನ್ನು ಮತ್ತು ಸಾಕು ಪ್ರಾಣಿಗಳನ್ನು ಬಿಡಬೇಡಿ. ತಲೆ ಸುತ್ತು ವಾಕರಿಕೆ ಕಂಡು ಬಂದಲ್ಲಿ ವಿಶ್ರಾಂತಿ ಪಡೆಯಿರಿ.
4: ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಲ್ಲಿ ತಕ್ಷಣವೇ ನೆರಳಿನ ಜಾಗಕ್ಕೆ ತೆರಳಿ ನೀರು ಕುಡಿಯಿರಿ.
3: ಹೌದು ನೋಡ್ರಿ, ಇಷ್ಟು ಸರಳವಾದ ಅಂಶಗಳನ್ನ ಪಾಲನೆ ಮಾಡಿದ್ರೆ ಬಿಸಿಲಿನಿಂದ ಸುರಕ್ಷತೆ ಪಡಿಬಹುದಲ್ರಿ?
4: ಹೌದ್ರಿ, ಅದಕ್ಕ ವಿಜಯಪುರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಇದನ್ನ ಎಲ್ಲಾ ಜನತೆಯ ಜಾಗೃತಿಗಾಗಿ ಪ್ರಕಟಣೆ ಹೊರಡಿಸಿದ್ದು ಎಷ್ಟೋ ಜನರಿಗೆ ಉಪಯೋಗವಾಗ್ತದೆ ನೋಡ್ರಿ.
3: ಇದು ತಮ್ಮ ಆರೋಗ್ಯ ಸುರಕ್ಷತೆಗಾಗಿ ನೀಡುವ ಸಂದೇಶವೆಂದು ತಿಳಿದು ಇದನ್ನು ಪಾಲಿಸಿ ಬಿಸಿಲಿನಿಂದ ರಕ್ಷಿಸಿಕೊಳ್ಳಿ.

0: ಏ ಏ ಅಲ್ಲೇ ಹಾಕೊಂಡಿರ್ತಾವನೋ ಇವ ಎಲ್ಲಿವನು ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ಏನು ನೋಡ್ತೀವೋ ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ ಅಲ್ಲಿ ಕುಂಡ್ರ ಏ ಹಗರ್ ಹೋಗು ಅವಸರ ಮಾಡಬೇಡ
1: ಹೌದು ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ
2: ಏ ಮೊಸಡಿ ಏನ್ ನೋಡ್ತಿ ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು
3: ಶಾಂತಿ ಪಾಟಿ ಚೀಲ ಹಿಡಿಬೇಡಿನ ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ ಬಾಯಿ ಮುಚ್ಚಿನ
4: ಈಗ ಸಮಯ 7:34. ಇನ್ನು ಮುಂದೆ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕೇಳಿ.
5: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
6: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಷ್ಟ್ರೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ

0: ನವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು.

ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೆಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ

0: ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟುಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಕೇಳಿ, ಭಕ್ತ ಕುಂಬಾರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಕೆಲವು ಗೀತೆಗಳನ್ನು ಕೇಳಿ.

0: ಒಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
1: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಕೇಳಬೇಕಂದ್ರೆ 8:30 ಕಾಯಬೇಕು. ಈಗ ಸಮಯ 8 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.

ಶ್ರೀ ಪುರಂದರದಾಸರು ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ ಕೇಳ್ತಾ ಇದ್ರಿ. ಇನ್ನೀಗ ಸಂತ ತುಕಾರಾಮ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಕೇಳಿ.

0: ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ನಮಸ್ಕಾರ ಗಂಗಾಧರ, ಇಂದು ನಮ್ಮ ಶಿಕ್ಷಕರ ಮೇ ತಿಂಗಳ ವಿಶೇಷ ದಿನಗಳ ಬಗ್ಗೆ ಕೇಳಿದ್ರು, ನಿನಗೆ ಯಾವ ದಿನ ಹೆಚ್ಚು ಆಸಕ್ತಿದಾಯಕ ಕಾಣಿಸ್ತೈತಿ?
3: ನಮಸ್ಕಾರ ಸಾಗರ.
2: ನಮಸ್ಕಾರಪ್ಪ. ನಮಸ್ಕಾರ.
3: ನನಗೆ ಮೇ 11 ನ್ಯಾಷನಲ್ ಟೆಕ್ನಾಲಜಿ ಡೇ ತುಂಬ ಇಷ್ಟ ಆಯ್ತು ನೋಡಪ್ಪ.
2: ಹಾಂ, ಅದೇ ನನಗೂ. ಆದ್ರೆ ಈ ದಿನದ ಮಹತ್ವ ಏನಂತ ಒಂದು ಸ್ವಲ್ಪ ವಿವರಿಸಿ ಹೇಳ್ತೇನೆ.
3: ಖಂಡಿತ ಹೇಳ್ತೀನಿ. 1998 May 11 ಭಾರತ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಪರಮಾಣು ಪರೀಕ್ಷೆ ನಡೆಸ್ತು. ಆ ಸಾಧನೆ ನೆನಪಿಗಾಗಿ ಈ ದಿನ ಆಚರಿಸ್ತಾರೆ ನೋಡಪ್ಪ.
2: ಆಹಾ, ಅಂದ್ರೆ ಇದು ಕೇವಲ ವಿಜ್ಞಾನ ದಿನವಲ್ಲ, ದೇಶದ ಶಕ್ತಿಯ ಸಂಕೇತವೂ ಹೌದಲ್ಲ?
3: ಹೌದು. ತಂತ್ರಜ್ಞಾನವು ದೇಶದ ಭದ್ರತೆ ಮತ್ತು ಅಭಿವೃದ್ಧಿ ಹಾಗೂ ಸ್ವಾವಲಂಬನೆಗೆ ಅತಿ ಮುಖ್ಯ ಆಗ್ಯದ ನೋಡೋ.
2: ಓ, ನಿಜ ಹೇಳ್ತೀನಿ ನೋಡಿ. ಈಗ ನೋಡಿದ್ರೆ ನಮ್ಮ ಜೀವನದಲ್ಲಿ ತಂತ್ರಜ್ಞಾನ ಎಲ್ಲೆಲ್ಲಿದ ಬಂದೈತಿಲ್ಲ, ಅಂತರ್ಜಾಲ, ಮೊಬೈಲ, ಇಂಟರ್ನೆಟ್, ಇವೆಲ್ಲ ತಂತ್ರಜ್ಞಾನದಿಂದ ಸಾಧ್ಯ ಆಗೈತೆ ನೋಡು.
3: ಸರಿನ ಹೇಳಕತ್ತೀನಿ. ಉದಾಹರಣೆಗೆ ನಾವು ಈಗ ವ್ಯಾಟ್ಸಪ್ ಮತ್ತು ಯೂಟ್ಯೂಬ್ ಮೂಲಕ ಕಲಿತಾ ಇದ್ದೇವೆ.
2: ಹೌದು, ಆದ್ರೆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿದ್ರೆ ಅದು ಭಾಳ ಲಾಭ ಐತಿ, ಇಲ್ಲದಿದ್ರೆ ಅದರ ದುರುಪಯೋಗನೂ ಆಕೈತಿಲ್ಲ.
3: ಅದೇ ವಿಷಯ, ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ. ಆದ್ದರಿಂದ ನಾವು ಸುರಕ್ಷಿತವಾಗಿ ತಂತ್ರಜ್ಞಾನ ಬಳಸೋದನ್ನು ಕಲಿಬೇಕು ನೋಡಪ್ಪ.
2: ನಿನಗೆ ಗೊತ್ತನ, ನಮ್ಮ ದೇಶದ ವಿಜ್ಞಾನಿಗಳು ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾರ.
3: ಹೌದನ? ಖಂಡಿತ, ನನಗೂ ಗೊತ್ತ. ನಮ್ಮ ಇಸ್ರೋ ಚಂದ್ರಯಾನ ಮತ್ತು ಮಂಗಳಯಾನದಂತಹ ಮಿಷನ್ಗಳನ್ನು ಯಶಸ್ವಿಯಾಗಿ ನಡೆಸಿದೆ.
2: ಅದೊಂದು ಹೆಮ್ಮೆಯ ವಿಷಯ ನೋಡಪ್ಪ. ಚಂದ್ರಯಾನ 3 ಯಶಸ್ಸು ನೋಡಿ ನನಗೆ ತುಂಬ ಸಂತೋಷ ಆಯ್ತು ನೋಡು.
3: ನನಗೂ ಸಂತೋಷ ಆಯ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನದಲ್ಲಿ ಆಸಕ್ತಿನೂ ಕೂಡ ಹೆಚ್ಚಕ್ಕದ್ ನೋಡು.
2: ನಮ್ಮ ಶಾಲೆಯಲ್ಲೂ ಈ ದಿನವನ್ನ ಹೆಂಗೆ ಆಚರಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ ನೋಡ.
3: ಹೌದಾ? ನಾವು ವಿಜ್ಞಾನ ಪ್ರದರ್ಶನ ಏರ್ಪಡಿಸಬಹುದು, ವಿದ್ಯಾರ್ಥಿಗಳು ಮತ್ತು ತಮ್ಮ ತಮ್ಮ ಪ್ರೊಜೆಕ್ಟ್ಗಳನ್ನು ತೋರಿಸಬಹುದು ಅದನ್ನು ಮಾಡೋದ್ರಿಂದ.
2: ಓಹ್, ಹಂಗಾದ್ರೆ ಒಳ್ಳೆ ಆಲೋಚನೆ ನೋಡು. ನಾನು ರೋಬೋಟ್ ಮಾದರಿ ತಯಾರಿಸಿ ಶಾಲೆಯಲ್ಲಿ ಪ್ರದರ್ಶನ ಮಾಡಲಿ ಹಂಗಾದ್ರೆ.
3: ಯಾ, ಅದ್ಭುತ ನೋಡು. ನಾನು ಸೌರಶಕ್ತಿ ಬಗ್ಗೆ ಪ್ರಾಜೆಕ್ಟ್ ಮಾಡ್ತೀನಿ.
2: ಸೌರಶಕ್ತಿಯ ತುಂಬ ಮುಖ್ಯ ನೋಡಪ್ಪ, ಇದು ಪರಿಸರಕ್ಕೆ ಭಾಳ ಸ್ನೇಹಿ ತಂತ್ರಜ್ಞಾನ ಆಗೈತೆ ನೋಡಿದು.
3: ಹೌದು, ಇಂತಹ ತಂತ್ರಜ್ಞಾನಗಳು ಭವಿಷ್ಯದಲ್ಲಿ ಹೆಚ್ಚು ಉಪಯುಕ್ತವಾಗ್ತಾವೆ.
2: ನಮ್ಮ ದೇಶ ಡಿಜಿಟಲ್ ಆಗಕತ್ತೈತೆ ಅಂತೇಳಿ ನನಗೆ ಭಾಳ ಅನ್ಸಾಕತ್ತೈತೆ ನೋಡಿ ಈಗ.
3: ಹೌದು, ಡಿಜಿಟಲ್ ಪೇಮೆಂಟ, ಆನ್ಲೈನ್ ಸೇವೆಗಳು, ಆಲ್ ಟೆಕ್ನಾಲಜಿ ಬೇಸ್ಡ್ ಅದಾವು.
2: ಅದರಿಂದ ಸಮಯನೂ ಉಳಿತೈತಿ ಮತ್ತು ಕೆಲಸನೂ ಭಾಳ ಸುಲಭ ಆಕತ್ತಿಲ್ಲ.
3: ಹೌದು. ಆದ್ರೆ ಒಂದು ವಿಷಯ, ತಂತ್ರಜ್ಞಾನದ ಮೇಲೆ ಹೆಚ್ಚು ಅವಲಂಬನೆ ಇದ್ರೆ ನಾವು ಆಲಸ್ಯ ಆಗ್ಬೋದು ನೋಡಪ್ಪ.
2: ಸರಿ ಹೇಳಿದ್ದು ನೋಡು, ಅದರಿಂದ ಸಮತೋಲನ ಭಾಳ ಮುಖ್ಯ ಅಲ್ಲ.
3: ಹೌದು, ತಂತ್ರಜ್ಞಾನ ನಮ್ಮ ಸಹಾಯಕ ಆಗಬೇಕು, ಆದ್ರೆ ನಾವು ಅದಕ್ಕೆ ಅಧೀನರಾಗಬಾರ್ದು ನೋಡು.
2: ತುಂಬ ಚೆನ್ನಾಗಿ ಹೇಳಿದ್ ನೋಡಪ್ಪ ಈ ಮಾತನಿ.
3: ಇನ್ನೊಂದು ವಿಷಯ, ತಂತ್ರಜ್ಞಾನದಿಂದ ಶಿಕ್ಷಣವೂ ಸುಲಭವಾಗಿದೆ.
2: ಹೌದು, ಆನ್ಲೈನ್ ಕ್ಲಾಸ್ಗಳು, ಇ ಪುಸ್ತಕಗಳು ಮತ್ತು ನಮಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಈ ಆನ್ಲೈನ್ದಿಂದ ತರಿಸ್ಕೋಬೋದಲ್ಲ.
3: ಆದ್ದರಿಂದ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಬಳಸ್ಬೇಕು ನೋಡಪ್ಪ, ದುರುಪಯೋಗ ಪಡಿಸ್ಕೋಬಾರ್ದು.
2: ನಿನಗೆ ಯಾವ ಕ್ಷೇತ್ರದಾಗ ತಂತ್ರಜ್ಞಾನದಲ್ಲಿ ಆಸಕ್ತಿ ಐತಿ?
3: ನನಗೆ ಸ್ಪೇಸ್ ಸೈನ್ಸ್ದಲ್ಲಿ ಆಸಕ್ತಿ ಐತಿ ನೋಡು.
2: ಅದ್ಭುತ, ಭಾಳ ಸಂತೋಷ ನೋಡು. ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡ್ಬೇಕಂತೇಳಿ ಅನ್ಕೊಳತೀನಿ.
3: ಚೆನ್ನಾಗದಪ್ಪ, ನೀವು ವಿಚಾರ ಮಾಡಿದ್ದು ಭಾಳ ಚಲೋ ಅದ. ನಾವು ಇಬ್ಬರೂ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ದೇಶಕ್ಕೆ ಸೇವೆ ಸಲ್ಲಿಸೋಣ.

0: ಖಂಡಿತ ಭಾಳ ಒಳ್ಳೆಯ ಮಾತು ಹೇಳಿದಿ, ಹಿಂಗೆ ಮುಂದುವರಿ ನೋಡು.
1: ನಿನಗೆ ಕೊನೆಯ ಒಂದು ಮಾತು ಹೇಳ್ತೀನಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನವು ನಮ್ಮನ್ನು ಪ್ರೇರೇಪಿಸುವ ದಿನ ಆಗ್ಯದೆ ನೋಡು.
0: ಹೌದು, ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಮಹತ್ವವನ್ನು ನೆನಪಿಸುವ ದಿನ ಆಗೈತೆ ನೋಡಪ್ಪ ಇದು.
1: ಹಾಗಾದ್ರೆ ನಾವು ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೋಗೋಣ.
0: ಹಾಂ ಹೋಗೋಣ ಬಾಬಾ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
2: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹಿಂದೊಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಆತ ಯಾರಿಗೂ ಕೂಡ ಸಹಾಯ ಮಾಡದೆ ಬರೀ ತನ್ನ ದುಡ್ಡಸ್ತಿಕೆಯನ್ನು ಹೇಳಿಕೊಂಡು ತಿರುಗಾಡ್ತಾ ಇದ್ದ. ಅಲ್ಲದೆ ಬೇರೆಯವ್ರು ಮಾಡಿರುವಂತಹ ಸಹಾಯವನ್ನು ಕೂಡ ನಾನೇ ಮಾಡಿದ್ದು ಅಂತನೂ ಕೂಡ ಹೇಳ್ತಾ ಇದ್ದ. ಹಾಗೆ ಈ ಶ್ರೀಮಂತನಿಗೆ ಒಬ್ಬ ಮಧ್ಯಮ ವರ್ಗದ ಗೆಳೆಯನಿದ್ದ. ಅವನ ಹೆಸರು ಮಲ್ಲಣ್ಣ ಅಂತ. ಮಲ್ಲಣ್ಣ ಮಧ್ಯಮ ವರ್ಗದವನಾಗಿದ್ರು ಕೂಡ ತನ್ನ ಕೈಲಾದ ಸಹಾಯವನ್ನು ಆಗಾಗ ಮಾಡ್ತಾ ಇದ್ದ. ಹೀಗೆ ಮಲ್ಲಣ್ಣ ಮಾಡಿರುವಂತಹ ಸಹಾಯವು ಕೂಡ ನಾನೇ ನನ್ನ ಸ್ನೇಹಿತನ ಮುಖಾಂತರ ಮಾಡಿಸ್ತಾ ಇದ್ದೀನಿ ಅಂತ ಶ್ರೀಮಂತ ಎಲ್ಲರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದ. ಆದರೆ ಇದಕ್ಕೆ ಮಲ್ಲಣ್ಣ ಏನು ಅಂದೆ ನಕ್ಕು ಸುಮ್ಮನಾಗ್ಬಿಡ್ತಿದ್ದ. ಹಾಗೆ ಅವರಿಗೆ ಹತ್ತಿರವಿರುವ ಬೆಟ್ಟವೊಂದರಲ್ಲಿ ಒಬ್ಬ ಸಂತರು ಧ್ಯಾನಮಗ್ನರಾಗಿ ಕುಳಿತಿರ್ತಾ ಇದ್ರು. ಒಂದಿನ ಅಕಸ್ಮಾತ್ ಆಗಿ ಆ ಊರಿಗೆ ಸಂತರ ಆಗಮನವಾಗ್ತದೆ. ಆ ಸಂತರು ಬಂದವರೇ ಮೊದಲಿಗೆ ಶ್ರೀಮಂತನ ಮನೆಗೆ ಹೋಗ್ತಾರೆ. ಆಗ ಆ ಶ್ರೀಮಂತನ ಮನೆಯ ಮುಂದೆ ಬಂದು ಏನಾದರೂ ಸಹಾಯ ಮಾಡಿ, ಆದರೆ ನೀವು ಕೊಟ್ಟದ್ದು ನಿಮಗೇನೆ ಅಂತ ಹೇಳ್ತಾನೆ. ಆಗ ಮತ್ತೊಮ್ಮೆ ಏನಾದರೂ ಸಹಾಯ ಮಾಡಿ, ಆದರೆ ನೀವು ಕೊಟ್ಟಿದ್ದು ನಿಮಗೆ, ನೀವು ಕೊಟ್ಟಿದ್ದು ನಿಮಗೆ ಅಂಥೇಳಿ ಉಚ್ಚಾರಣೆ ಮಾಡ್ತಾನೆ. ಆದರೆ ಆ ಶ್ರೀಮಂತ ಆ ಸಂತರಿಗೆ ಏನನ್ನು ಹಾಕದೆ ನಾಳೆಗೆ ಬಾ ಅಂಥೇಳಿ ಕಳಿಸ್ತಾನೆ. ಆ ಸಂತ ಮಲ್ಲಣ್ಣನ ಮನೆಗೂ ಬಂದು ಅದೇ ರೀತಿಯಾಗಿ ಕೇಳ್ತಾನೆ, ಏನಾದರೂ ಹಾಕಿ, ನೀವು ಕೊಟ್ಟಿದ್ದು ನಿಮಗೆ ಅಂಥೇಳಿ. ಹೀಗೆ ಆ ಊರಿನಲ್ಲಿರೋ ಪ್ರತಿಯೊಂದು ಮನೆಗೂ ಹೋಗಿ ಆ ಸಂತ ಇದೇ ರೀತಿಯಾಗಿ ಏನಾದರೂ ಸಹಾಯ ಮಾಡಿ, ನೀವು ಕೊಟ್ಟದ್ದು ನಿಮಗೆ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಶ್ರೀಮಂತನ ಮನೆಗೆ ಮತ್ತೆ ಮತ್ತೆ ಬಂದು ಆ ಸಂತ ಮತ್ತೆ ಮತ್ತೆ ಕೇಳ್ತಾನೆ, ಏನಾದರೂ ಕೊಡಿ, ನೀವು ಕೊಟ್ಟಿದ್ದು ನಿಮಗೆ ಅಂತ ಹೇಳ್ತಾನೆ. ಆಗ ಶ್ರೀಮಂತ, ಈ ಊರಿನಲ್ಲಿ ಎಲ್ಲರ ಹತ್ರನೂ ಕೇಳಿ ಏನೇನು ಇಸ್ಕೊಂಡಿದ್ದೀಯಲ್ಲ, ಅದೆಲ್ಲವೂ ಕೂಡ ನಂದೇ. ಅದನ್ನೆಲ್ಲ ಅವ್ರ ಕಡೆಯಿಂದ ಕೊಡಿಸಿದ್ದು ನಾನೇ. ಮತ್ತೆ ಮತ್ತೆ ಹೀಗೆ ಯಾಕೆ ತಲೆ ತಿಂತಾ ಇದ್ದೀಯಾ ಅಂಥೇಳಿ ಸಿಟ್ಟು ಮಾಡಿಕೊಂಡು ಅಲ್ಲೇ ಹತ್ತಿರದಲ್ಲಿರೋ ಹರಿದಿರೋ ಬಟ್ಟೆಯನ್ನ ಆ ಸಂತನ ಕಡೆಗೆ ಒಗೀತಾನೆ. ಆದರೆ ಸಂತ ಮಾತ್ರ ಶ್ರೀಮಂತನ ಬಗ್ಗೆ ಏನೂ ಕೋಪ ಮಾಡಿಕೊಳ್ಳದೆ, ನಾನೊಬ್ಬ ಸಾಧು, ನಿಮ್ಮ ವಸ್ತುಗಳು ನನಗೇಕೆ, ನೀವು ಕೊಟ್ಟದ್ದು ನಿಮಗೆ ಅಂತ ಮತ್ತೆ ಹೇಳಿ ಹೊರಟು ಹೋದ. ಸಂತ ಹೊರಟು ಹೋದ ಕೆಲ ದಿನಗಳ ನಂತರ ಆ ಊರಿನಲ್ಲಿ ಜೋರಾಗಿ ಮಳೆ ಬೀಳುತ್ತದೆ. ಆ ಜೋರಾದ ಮಳೆಗೆ ಜನಗಳೆಲ್ಲ ತಮ್ಮ ವಸತಿಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗ್ಬಿಡ್ತಾರೆ. ಆಗ ಸಂತ ಮತ್ತೆ ಬಂದು ಅಲ್ಲಿನ ಜನಗಳನ್ನು ತಾನು ವಾಸ ಮಾಡೋ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಶ್ರೀಮಂತ ಹಾಗೂ ಮಲ್ಲಣ್ಣ ಕೂಡ ಆ ಸಂತನ ಜೊತೆಗೆ ಹೋಗ್ತಾರೆ. ಆದರೆ ಆ ಬೆಟ್ಟದಲ್ಲಿ ಮಾತ್ರ ಮಳೆ ಇರೋದೇ ಇಲ್ಲ. ಆ ಸಂತ ಎಲ್ಲಾ ಜನರಿಗೂ ಆಶ್ರಯವನ್ನ ನೀಡ್ತಾನೆ. ಅವನು ಜನರಿಗೆ, ನೀವು ನನಗೆ ಕೊಟ್ಟ ಎಲ್ಲಾ ನಿಮ್ಮ ವಸ್ತುಗಳು ಇಲ್ಲಿನೇ ಇದೆ, ಅವುಗಳನ್ನ ನೀವೇ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ದ. ಜನರು ಅವರವರ ವಸ್ತುಗಳನ್ನ ಆಯ್ದುಕೊಂಡು ಉಪಯೋಗ ಮಾಡಿಕೊಂಡ್ರು. ಆದರೆ ಶ್ರೀಮಂತನಿಗೆ ಮಾತ್ರ ಹರಕಲು ಬಟ್ಟೆ ಸಿಕ್ಬಿಡ್ತು. ಆಗ ಶ್ರೀಮಂತನಿಗೆ ತನ್ನ ಬಗ್ಗೆ ತನಗೆ ನಾಚಿಕೆ ಆಗ್ಬಿಡ್ತು. ಆದರೆ ಯಾವಾಗಲೂ ಇನ್ನೊಬ್ಬರಿಗೆ ಸಹಾಯ ಮಾಡಿದ ಕೈ ಶ್ರೀಮಂತನ ಗೆಳೆಯನಾದ ಮಲ್ಲಣ್ಣನದಾಗಿತ್ತು. ಹೀಗಾಗಿ ಮಲ್ಲಣ್ಣ ಶ್ರೀಮಂತನಿಗೆ ಮತ್ತೊಂದು ತನ್ನಲ್ಲಿರೋ ಹೊದಿಕೆಯನ್ನ ಕೊಡ್ತಾನೆ. ಇದರಿಂದ ಮತ್ತಷ್ಟು ಅವನಿಗೆ ಅವಮಾನವಾಗಿ ಶ್ರೀಮಂತ ತಲೆ ತಗ್ಗಿಸ್ತಾನೆ. ಹೀಗೆ ಒಂದೆರಡು ದಿನಗಳ ನಂತರ ಮಳೆ ನಿಂತ ಮೇಲೆ ಎಲ್ಲರೂ ಸಂತನಿಗೆ ವಂದಿಸಿ ತಮ್ಮ ಊರಿಗೆ ಹೊರಟು ನಿಲ್ತಾರೆ. ಆಗ ಆ ಮಹಾನ್ ಸಂತ ಹೀಗೆ ಹೇಳ್ತಾನೆ, ನಾನು ಹೇಳಿದ್ದೆ ನೀವು ಕೊಟ್ಟದ್ದು ನಿಮಗೆ ಅಂತ. ಆ ಮಾತು ನಿಮಗೆ ಈಗ ಅರ್ಥ ಆಗಿರಬಹುದು. ಭಗವಂತ ನೀವು ಕೊಟ್ಟದ್ದನ್ನ ನಿಮಗೆ ಕೊಡ್ತಾನೆ. ನೀವು ಮಾಡಿದಂತಹ ಸಹಾಯ ನಿಮ್ಮನ್ನ ಕಷ್ಟಕಾಲದಲ್ಲಿ ಖಂಡಿತವಾಗಿ ಕಾಪಾಡ್ತದೆ. ಇದನ್ನ ಅರ್ಥಕೊಂಡು ಬಾಳಿ ಅಂತ ನೋಡಿದು ಎಲ್ಲರಿಗೂ ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಈ ಶ್ರೀಮಂತ ವ್ಯಕ್ತಿ ಅಂದಿನಿಂದ ತನ್ನ ವರ್ತನೆಯನ್ನ ಬದಲಾಯಿಸಿಕೊಂಡು ಎಲ್ಲರಿಗೂ ಉಪಕಾರಿಯಾಗಿ ಬಾಳನ್ನ ನಡೆಸ್ತಾನೆ. ಶ್ರೋತೃಗಳೇ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ

0: ಇದುವರೆಗೆ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳು.
1: ಡಾಕ್ಟರ್
0: ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ ಕೇಳಿ ಕಾವ್ಯ ಚಿತ್ರದ ಗೀತೆಯನ್ನು.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಕರ್ಪೂರದ ಗೊಂಬೆ ಚಿತ್ರದಿಂದ ಒಂದು ಹಾಡು ಕೇಳಿ ಬರುತ್ತಿದೆ, ಕೇಳಿ.

0: Martian.
1: ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕಾಗಿ ಈಗ ಕೇಳಿ ನಿಮ್ಮ ಈ ಗೀತೆಯನ್ನು.

ಕೆಳಗಿರಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಗಾನಗಂಗೆ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಎಂ ರಾಘವೇಂದ್ರ ಅವರು ಹಾಡಿದ ಶ್ರೀ ಜಗನ್ನಾಥದಾಸರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಗೋಪಾಲದಾಸರ ಈ ಒಂದು ರಚನೆಗೆ ವಿಜಯ ಕೃಷ್ಣಾಡಿ ಅವರ ಸಂಗೀತ ನಿರ್ದೇಶನವಿತ್ತು. ಸಮಯ ಆಗಿದೆ 10:06. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಅಂತಾರಾಷ್ಟ್ರೀಯ ದಾದಿಯರ ದಿನವು ಜಾಗತಿಕ ಉಪಕ್ರಮವಾಗಿದ್ದು ಇದು ವಿಶ್ವದಾದ್ಯಂತ ರೋಗಿಗಳ ಆರೈಕೆ ಮತ್ತು ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ದಾದಿಯರ ಕೊಡುಗೆ ಎಷ್ಟು ಮುಖ್ಯ ಎಂಬುದನ್ನ ಎತ್ತಿ ತೋರಿಸುತ್ತೆ. ಈ ದಿನವನ್ನ ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿಯು ಮುನ್ನಡೆಸುತ್ತೆ. ಅಲ್ಲಿ ಕೌನ್ಸಿಲ್ ದಾದಿಯರು ಮತ್ತು ಆರೋಗ್ಯ ಸಂಸ್ಥೆಗಳಿಗೆ ಶೈಕ್ಷಣಿಕ ಸಂಪನ್ಮೂಲಗಳು ಮತ್ತು ಮಾರ್ಗದರ್ಶನವನ್ನ ಒಳಗೊಂಡಿರುವಂತಹ ವಾರ್ಷಿಕ IND ಕಿಟ್ ಅನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇಂದು 100 ದೇಶಗಳಲ್ಲಿ ದಾದಿಯರ ದಿನವನ್ನ ಆಚರಿಸಲಾಗುತ್ತೆ. ಇಂತಹ ದೊಡ್ಡ ಪ್ರಮಾಣದ ಆಚರಣೆಯು ದಾದಿಯರಿಗೆ ವಿಶ್ವದಾದ್ಯಂತ ವಿಶಾಲ ಸಮುದಾಯದಿಂದ ಬೆಂಬಲ ಸಿಗುವುದನ್ನು ಖಚಿತಪಡಿಸುತ್ತೆ. ಹಾಗೆಯೇ ಇತಿಹಾಸಕ್ಕೆ ಹಿಂದಿರುಗಿ ನೋಡಿದರೆ ಈ ಕಲ್ಪನೆಯನ್ನ ಮೊದಲು 1953 US ಆರೋಗ್ಯ ಇಲಾಖೆಯ ಡೊರೋಥಿ ಸದರ್ಲ್ಯಾಂಡ್ ಎಂಬಂಥವರು ಪ್ರಸ್ತಾಪಿಸ್ತಾರೆ. ಆದರೆ ಆಗ ಅದನ್ನು ಅನುಮೋದಿಸಲು ಆಗೋದಿಲ್ಲ. ಹಾಗಾಗಿ ICN ಆಚರಣೆಯು 1965 ಆರಂಭವಾಗುತ್ತೆ. ಅಂತಿಮವಾಗಿ ಅದನ್ನು ಅಧಿಕೃತವಾಗಿ 1974 ಸ್ಥಾಪಿಸಲಾಗುತ್ತೆ. ಈ ಆಧುನಿಕ ದಿನಗಳಲ್ಲಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತೆ. ಇದು ಜಾಗತಿಕ ಥೀಮ್ ಅನ್ನು ಕೂಡ ಆಯ್ಕೆ ಮಾಡೋದರೊಂದಿಗೆ ಪ್ರಾರಂಭ ಆಗುತ್ತೆ. ನಂತರ ಆರೋಗ್ಯ ಸಂಸ್ಥೆಗಳು ವಿಶ್ವದಾದ್ಯಂತ ಭಾಗವಹಿಸುತ್ತೆ. 2026 ಅಂತಾರಾಷ್ಟ್ರೀಯ ದಾದಿಯರ ದಿನದ ಥೀಮ್ ಯಾವುದು, ಏನಪ್ಪ ಎಲ್ಲನೂ ಮಾತಾಡ್ತಾ ಹೋಗೋಣ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಶ್ರೀ ಪುರಂದರದಾಸರು ಚಿತ್ರದ ಗೀತೆ. ಎಂ ಬಾಲಮುರಳಿಕೃಷ್ಣ ಹಾಗೂ ಪಿ ಲೀಲಾ ಅವರು ಹಾಡಿದ್ದಾರೆ. ಪುರಂದರದಾಸರ ಈ ಕೀರ್ತನೆಗೆ CN ಪಾಂಡುರಂಗ ಅವರ ಸಂಗೀತ ನಿರ್ದೇಶನವಿದೆ.

ಶಶಾಂಕ ಶೇಷಗಿರಿಯವರು ಹಾಡಿದ ಮಹಾವೀರ ಮಾಚಿದೇವ ಚಿತ್ರದ ಗೀತೆಯನ್ನು ಕೇಳಿದರೆ. ಬಸವಣ್ಣನವರ ಈ ವಚನಕ್ಕೆ ಹಂಸಲೇಖ ಅವರ ಸಂಗೀತ. ಇನ್ನು ಗಾನಗಂಗೆಯಲ್ಲಿ ನಾವು ಮಾತನಾಡ್ತಾ ಇದ್ವಿ 2026 ಅಂತಾರಾಷ್ಟ್ರೀಯ ದಾದಿಯರ ದಿನದ ಧ್ಯೇಯ ವಾಕ್ಯದ ಬಗ್ಗೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸ್ತಾರೆ ಎಂಬುದು ಆರೋಗ್ಯ ರಕ್ಷಣಾ ವ್ಯವಸ್ಥೆಯ ನಿರ್ಣಾಯಕ ಭಾಗವಾದ ದಾದಿಯರಿಗೆ ಸರಿಯಾದ ಸಿಬ್ಬಂದಿ, ಶಿಕ್ಷಣ, ನ್ಯಾಯಯುತ ವೇತನ ಹಾಗೂ ಅವಕಾಶಗಳನ್ನು ನೀಡಿದರೆ ದಾದಿಯರು ಸುರಕ್ಷಿತ ಸೇವೆಯನ್ನು ನೀಡುವುದಲ್ಲದೆ ಆರೋಗ್ಯ ರಕ್ಷಣಾ ವ್ಯವಸ್ಥೆಯು ಹೆಚ್ಚು ಸ್ಪಂದಿಸುತ್ತೆ ಮತ್ತು ಕೌಶಲ್ಯಪೂರ್ಣವಾಗಬಹುದು ಎಂಬ ಅಂಶವನ್ನು ಇದು ಗಮನ ಸೆಳೆಯುತ್ತೆ. ಈ ದಿನದಂದು ವಿವಿಧ ಸಾಮಾಜಿಕ ಮಾಧ್ಯಮಿಕ ವೇದಿಕೆಗಳಲ್ಲಿ ಅಧಿಕ

ಪ್ರಚಾರಗಳನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಧ್ಯೇಯ ವಾಕ್ಯದ ಮೇಲೆ ಏನು ಅಂತಂದರೆ, ಜಾಗತಿಕ ಆರೋಗ್ಯ ವ್ಯವಸ್ಥೆಗಳ ಮೇಲೆ ಹೆಚ್ಚುತ್ತಿರುವಂತಹ ಒತ್ತಡದ ಸಮಯದಲ್ಲಿ ICN ದಾದಿಯರ ದಿನದ ಥೀಮ್ 2026 ಆಯ್ಕೆ ಮಾಡಿದೆ. ದಾದಿಯರು ವೈದ್ಯರಿಗೆ ಬೆಂಬಲ ನೀಡೋದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಚಿಕಿತ್ಸೆಯ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ರೋಗಿಯ ಸಂವಹನ ಅಥವಾ ತುರ್ತು ಪರಿಸ್ಥಿತಿಯಾಗಿರಬಹುದು ಅವರು ಜವಾಬ್ದಾರರಾಗಿರ್ತಾರೆ. ನಿರ್ಣಾಯಕ ಆರೈಕೆ ಘಟಕಗಳಲ್ಲಿ ದಾದಿಯರು ರೋಗಿಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇರ್ತಾರೆ ಹಾಗೂ ತುರ್ತು ಸಂದರ್ಭಗಳಲ್ಲಿ ತಕ್ಷಣ ಪ್ರತಿಕ್ರಿಯಿಸ್ತಾರೆ. ಇದನ್ನು ಹೆಚ್ಚು ಹೆಚ್ಚು ನಾವು ಅರ್ಥ ಮಾಡಿಕೊಂಡಂಗೆ ನಾವು ಕೂಡ ಅವರಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಗಾನಗಂಗೆ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಬಜರಂಗಿ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯಾವರ ಸಂಗೀತ ನಿರ್ದೇಶನ.

ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮುಕುಂದ ಮುರಾರಿ ಚಿತ್ರದ ಗೀತೆಯನ್ನು ಕೇಳಿದರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಸ್ನೇಹಿತರೆ, ವೈದ್ಯೋ ನಾರಾಯಣೋ ಹರಿಹೇ ಅಂತ ಹೇಳ್ತಾರೆ. ವೈದ್ಯರು ಹೇಳಿದಂತಹ ಪ್ರತಿಯೊಂದು ಸೂಚನೆಯನ್ನು ನಮ್ಮ ದಾದಿಯರು ಪಾಲಿಸಿ ನಮ್ಮ ಕಷ್ಟಗಳಿಗೆ ನೆರವಾಗ್ತಾರೆ. ಹಾಗಾಗಿ ಅವರ ಒಂದು ನಗು, ಅವರ ಒಂದು ಮಾತುಗಳೇ ನಮ್ಮ ಅರ್ಧ ಕಾಯಿಲೆಗಳನ್ನು ವಾಸಿ ಮಾಡಿಬಿಡುತ್ತೆ. ಸೇವೆಯೇ ಪರಮಧರ್ಮ ಎಂಬಂತಹ ತತ್ವವನ್ನು ಪಾಲಿಸ್ತಾ ತಮ್ಮ ಸುಖ ಸಂತೋಷವನ್ನು ಬದಿಗಿಟ್ಟು ರೋಗಿಗಳ ಸೇವೆಯಲ್ಲಿ ನಿರತರಾಗಿರುವಂತಹ ನಮ್ಮೆಲ್ಲ ದಾದಿಯರಿಗೆ ನಮ್ಮದೊಂದು ಪ್ರಣಾಮವನ್ನು ಸಲ್ಲಿಸೋಣ. ನಮ್ಮ ಜೀವನದ ಕಷ್ಟದ ಸಮಯದಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂತಹ ಎಲ್ಲ ದಾದಿಯರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಈ ಒಂದು ಗೀತೆಯೊಂದಿಗೆ ನಾವು ಮುಗಿಸ್ತಾ ಇದ್ದೀವಿ. ಗೀತೆ ಸತ್ಯ ಹರಿಶ್ಚಂದ್ರ ಚಿತ್ರದ ಗೀತೆ, ಘಂಟಸಾಲ ಹಾಗೂ ಸಂಗಡಿಗರ ಧ್ವನಿ, ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯ, ಪೆಂಡ್ಯಾಲ ನಾಗೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನ.

ಇದುವರೆಗೆ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 10:31. ಸುನ್ಹೇರೇ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಗುಡ್ಡಿ ಚಿತ್ರದ ಗೀತೆ, ಹಾಡಿದ್ದಾರೆ ವಾಣಿ ಜಯರಾಮ್. ಗುಲ್ಜಾರ್ ಅವರ ಸಾಹಿತ್ಯ, ವಸಂತ್ ದೇಸಾಯಿ ಅವರ ಸಂಗೀತ.

ಅಂಕುಶ್ ಚಿತ್ರದ ಗೀತೆಯನ್ನ ಕೇಳಿದ್ರಿ ಅಶೋಕ್ ಖೋಸ್ಲಾ, ಮುರಳೀಧರ್ ಹಾಗೂ ಘನಶ್ಯಾಮ್ ಅವರ ಧ್ವನಿಯಲ್ಲಿ. ಅಭಿಲಾಷ್ ಅವರ ಸಾಹಿತ್ಯಕ್ಕೆ ಕುಲ್ದೀಪ್ ಸಿಂಗ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:40:15. ಮುಂದಿನ ಗೀತೆ ತೀಸರಿ ಕಸಂ ಚಿತ್ರದಿಂದ ಆರಿಸಲಾದಂತಹ ಗೀತೆ. ಹಾಡಿದ್ದಾರೆ ಮುಖೇಶ್ ಅವರು. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ.

ಮುಖೇಶ್ ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಗೀತೆಯನ್ನ ಕೇಳಿದರೆ ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ ಹಾಡಿದ್ದಾರೆ ಮುಖೇಶ್. ಶಂಕರ್ ಜೈಕಿಶನ್ ಅವರ ಸಂಗೀತ

ಮುಖೇಶ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶೋರ್ ಚಿತ್ರದ ಗೀತೆಯನ್ನು ಕೇಳಿದರೆ. ಸಂತೋಷ್ ಆನಂದ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನವಿತ್ತು. ಸುನೇರೆ ಪಲ್ ಕಾರ್ಯಕ್ರಮದ ಕಡೆಯ ಗೀತೆ ಮೂಡಿ ಬರ್ತಾ ಇದೆ. ಹೀರೋ ಚಿತ್ರದ ಗೀತೆ ಹಾಡಿದ್ದಾರೆ ರೇಷ್ಮಾ. ಆನಂದ್ ಬಕ್ಷಿ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ.

ಇದುವರೆಗೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11 ಗಂಟೆ. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ಮಂಗಳ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಎಚ್ ಪಿ ಗೀತಾ ಹಾಗೂ ಸಂಗಡಿಗರು. ಹಂಸಲೇಖ ಅವರ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಕೆ ಸುಮಿತ್ರಾ ಅವರು ಹಾಡಿದ ಚಿತೆಗೂ ಚಿಂತೆ ಚಿತ್ರದ ಗೀತೆಯನ್ನು ಕೇಳಿದರೆ. ಎಸ್ ರಾಮಸ್ವಾಮಿಯವರ ಸಾಹಿತ್ಯಕ್ಕೆ ಬಿಜಿ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸವಿನೆನಪು ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ವಿಜಯನಗರದ ವೀರಪುತ್ರ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಆರ್ಎನ್ಜೆ ಗೋಪಾಲ್ ಅವರ ಸಾಹಿತ್ಯ, ಎಂಎಸ್ ವಿಶ್ವನಾಥನ್ ಹಾಗೂ ಬಿಕೆ ರಾಮಮೂರ್ತಿ ಅವರ ಸಂಗೀತ ನಿರ್ದೇಶನ.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ಇನ್ನು ಮುಂದೆ ಸವಿನೆನಪು ಕಾರ್ಯಕ್ರಮದಲ್ಲಿ ಕಾವೇರಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ವಿಜಯ್ ನರಸಿಂಹ ಅವರ ಗೀತ ರಚನೆಗೆ ಎಂ ರಂಗರಾವ್ ಅವರ ಸಂಗೀತ.

0: ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ದೇವರು ಕೊಟ್ಟ ತಂಗಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಆತ್ಮಶಕ್ತಿ ಚಿತ್ರದ ಗೀತೆ, ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್. ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.
1: ಅನ್ನಪೂರ್ಣೆ ಸಿರಿ ಭೂದೇವಿ

ವಿಷ್ಣುವರ್ಧನ್ ಅವರ ಕಂಠದಲ್ಲಿ ಜಿಮ್ಮಿಗಲು ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೂ ಆಲಿಸಿದ್ರಿ. ಆಕಾಶವಾಣಿ ಈಗ ಕೇಳಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ದಾದಿಯರ ಮಂಡಳಿ

0: ಐಸಿಎನ್ 1974 ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1 ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ 30 ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025 ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025 ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27 ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ, ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

0: ಆಕಾಶವಾಣಿ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರತಾ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತಾ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮದುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತಿ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲ ಅದೃಷ್ಟವಂತಿ ಬಿಡು. ಹಂಗಾದ್ರ
2: ಏ ಯಾಕಣ್ಣ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನ

0: ಭಾರತದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ, ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರಿಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
1: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮೆ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ, ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗ್ ಬರೋದು ವಾಡೇದು ಪುಣ್ಯ ಅಲ್ಲೇನ್ ಮತ್ತ?
0: ಹಂಗಂತಿ ಸರಿ, ಆಕಿನ ಸೊಸಿಯಾಗ್ ಪಡೆಯೋದು ವಾಡಿ ಪುಣ್ಯ ಅನೋ, ಇಂಥವ್ ಆಕಿ ಸೊಸಿಯಾಗ್ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
1: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
0: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
2: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗಲಿಟ್ಟು ಒಳಗೆ ಬಾಮಗಳೇ, ಇನ್ನು ಮುಂದೆ ಈ ವಾಡೇನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
2: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ತರಬೇತಿ ನೀಡುವರು. ಅನೇಕ ಬಾರಿ ಯುದ್ಧ ರಂಗಗಳಿಗೂ ಕರೆದೊಯ್ದು ಅಹಿಲ್ಯೆಗೆ ಯುದ್ಧ ಭೂಮಿಯಲ್ಲಿರಬೇಕಾದ ಚಾಣಾಕ್ಷತೆ ನೈಪುಣ್ಯತೆಯನ್ನು ಕಲಿಸಿದರು. ಆಕೆಯನ್ನು ಚೆನ್ನಾಗಿ ಪಳಗಿಸಿದರೂ ಕೂಡ. ಈಗ ಅಹಿಲ್ಯೆಯ ಅತ್ತೆ ಮಾವನವರಾದ ಮಲ್ಹಾರ್ರಾವ್ ಹಾಗೂ ಗೌತಮಿಯವರ ಪ್ರವೇಶ.
6: ಮಹಾರಾಣಿ, ಈ ನಾಲ್ಕಾರು ವರ್ಷಗಳಲ್ಲಿ ನಾವು ನೋಡಿದಂತೆ ಕುಶಾಗ್ರಮತಿಯಾದ ನಮ್ಮ ಅಹಲ್ಯೆಯು ಚಾಣಾಕ್ಷತನದಲ್ಲಿ, ಧೈರ್ಯ ಸಾಹಸಗಳಲ್ಲಿ, ರಾಜ್ಯಾಡಳಿತದಲ್ಲಿ, ರಣತಂತ್ರಗಳಲ್ಲಿ ನಮ್ಮ ಮಗ ಖಂಡೇರಾವ್ನನ್ನು ಮೀರಿಸುತ್ತಾಳೆ. ನಮ್ಮ ಇಂದೋರ್ನ ಭವಿಷ್ಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
2: ಈಗ ಅಹಿಲ್ಯ ಬೈ ಹೋಲ್ಕರ್ ಹಾಗೂ ಖಂಡೇರಾವ್ರವರ ಪ್ರವೇಶ.
7: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
4: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
6: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
4: ಸರಿ ಮಾವಯ್ಯ.
2: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರವರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನೂ ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ರವರ ಪ್ರವೇಶ.
6: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
3: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
7: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
6: ಹೌದೇನು, ನಡೆ, ನಾವೀಗಲೇ ಹೊರಡೋಣ.

0: ನೀನು ಬಾ.
1: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
2: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
3: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
4: ಭಗವಂತ ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
3: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
5: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
4: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
3: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
4: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
3: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
4: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
1: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
3: ಮಗಳೇ ಅಹಿಲ್ಯ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು, ಈತ ತುಕ್ಕೋಜಿರಾವ್ ಹೋಲ್ಕರ್, ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
4: ಅಪ್ಪಣೆ ಮಾವನವರೇ.
3: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ, ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
4: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
1: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
6: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
3: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ? ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೇ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
6: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
3: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಾಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಾಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆಯಾಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ

0: ವ್ಯವಸ್ಥೆಯೂ ಆಗಲಿ, ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
1: ಅಪ್ಪಣೆ ಮಹಾರಾಣಿ.
0: ತುಕ್ಕೋಜಿ ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
1: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ, ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
0: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
1: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
0: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
1: ಅಪ್ಪಣೆ ಆಗಲಿ ಮಹಾರಾಣಿ.
0: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ, ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
0: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
1: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ,
0: ತುಕ್ಕೋಜಿ ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
1: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
0: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
1: ಅಪ್ಪಣೆ ಮಹಾರಾಣಿ.
2: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
3: ಓ ಡಂಗುರ್ದಯ್ಯ, ಬಾರಯ್ಯ ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆ ಅದೃಷ್ಟವೋ? ಇಂತಾಕಿನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
4: ಒಪ್ಕಂಡೆ ಕಣವ, ಇಂತಾಕಿನ ಸೊಸಿಯಾಗ್ ಪಡಿಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ಮ ರಾಜವಾಡಿಗ ಸೊಸಿಯಾಗ್ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
3: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ ನಡಿ.

0: ಹೋಗೋಣ.
1: ಸರಿಯವ್ವ, ನಡ್ ನಡಿ ಹೋಗೋಣ.
2: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ. ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೋರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

ಇದುವರೆಗೂ ಸಮುದ್ಯತಾ ಶ್ರೋತೃಬಳಗದ ಸದಸ್ಯೆಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ನಿಮ್ಮ ಸ್ಕೂಲ್

ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
3: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
4: ಸರ್, 2 ಲಕ್ಷ ಏನಾಯ್ತಪ್ಪ?
3: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
3: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
3: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಮಾನವನ ಏಳಿಗೆಗೆ ಧರ್ಮವೇ ತಳಹದಿ. ಡಾಕ್ಟರ್ BR ಅಂಬೇಡ್ಕರ್ ಹೀಗೆಂದಿದ್ದಾರೆ, ಧರ್ಮ ನನಗೆ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ನಡೆಯುವ ವಂಚನೆ ಮತ್ತು ದ್ರೋಹ ನನಗೆ ಬೇಡ. ಧರ್ಮ ಭರವಸೆ ನೀಡಿ ಮನುಷ್ಯನನ್ನು ಕ್ರಿಯಾಶೀಲನನ್ನಾಗಿಸುತ್ತದೆ. ಅಸಮಾನತೆಯನ್ನು ಪುರಸ್ಕರಿಸುವ ಧರ್ಮ ಸ್ವೀಕಾರಾರ್ಹವಲ್ಲ. ಸಾಮಾಜಿಕ ಭದ್ರತೆಗೆ ನೆರವಾಗದ ಧರ್ಮ ಅದು ಧರ್ಮವಲ್ಲ. ವೈಚಾರಿಕತೆ ಮತ್ತು ವೈಜ್ಞಾನಿಕ ದೃಷ್ಟಿ ಧರ್ಮದ ಜೀವಾಳ. ದಾಸ್ಯ ಯಾವ ರೂಪದಲ್ಲಿಯೇ ಇರಲಿ, ಅದು ಇರುವಲ್ಲಿ ಧರ್ಮ ಇರಲಾರದು.
7: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್

0: ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ಇವತ್ತು May 12 ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೇ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೇ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳ್ಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪ್ರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದಕ್ಕೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶಿಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12th May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿ ಇಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡಿಕೊಂಡಿದ್ರು. ಒಂದು 16th ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನು ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅಂತಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗೌರ್ಮೆಂಟ್ ಇಂದ ಟೆಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೆರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ? ಅಂದ್ರೆ ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನ ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಅದ್ ಮತ್ತೆ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು

0: ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದಟ್. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ, ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
1: ಅಂದ್ರೆ
0: ಕಲ್ಚರಲ್ ಇನ್ವಾಲ್ವ್ಮೆಂಟ್, ಎಸ್,
1: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆಗೆ ತಗೊಂಡ್ ಬರ್ತೀರಿ ಅಂತ. ಈಗ ಸುಮಂಗಲ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992 ಕೆಎಂಸಿ ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13
1: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ತಾವು 13 ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲೂ ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು, ನಾನು ಅದನ್ನು ಮುಂದುವರೆಸಿದೆ.
1: ಅಂದ್ರೆ ಸಾಮಾನ್ಯವಾಗಿ PUC ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ PUC ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ BSc ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ STM ಹಾಸ್ಪಿಟಲ್ ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
1: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್,
2: ನರ್ಸಿಂಗ್
1: ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ. ಇದು ಒಂದು ವಿಶಿಷ್ಟವಾದಂತಹ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು, ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳ ಅವರು, ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಟುಕೊಂಡು ಮಾಡ್ಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
0: ನಿಜ ಹೇಳ್ಬೇಕಂದ್ರೆ ಅಲ್ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು, ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, PCBSE ಮಾಡಿ ಮತ್ತೆ MSc ಎಲ್ಲ ಮಾಡಿದೆ, ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್, ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ, ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದು ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು, ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
1: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
0: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರಾಗಿರ್ತಾರೆ.
0: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದು ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೇನಂತ ಗೊತ್ತಿಲ್ಲ, ಅದೇ ವರನೋ ಏನೋ ಅದು ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ.

ಆಗುತ್ತೆ. ಕಂಪ್ಯಾಷನ್ ಅಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡು ಬರ್ತ. ಸೊ ಹಾಗೆ ಅವ್ರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು

0: ಸ್ಕಿಲ್ಸ್ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್, ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಶನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಶನ್ಶಿಪ್ ತುಂಬಾನು ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ, ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಅಟ್ ದ ಮೋಸ್ಟ್ ಅಂಡ್ ಲಾಸ್ಟ್ ಇಸ್ ಹಾನೆಸ್ಟಿ. ಹಾನೆಸ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್, ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
1: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸುವುದಿಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡುದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೇವೆ.
1: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
1: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡ್ಲಿಲ್ಲ, ಮಕ್ಕಳನ್ನ ನೋಡ್ಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು, ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
0: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500-600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ. ನಾನ್ ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೆರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದು ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್. ಸೊ ಎಲ್ಲದನ್ನ ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿಬಡಿ. ಆಮೇಲೆ ಕೆಲವರೆಲ್ಲ ಗುಣ ಇವನ್ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ, ನಮ್ಮ ಹತ್ರನೂ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್. ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್
1: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ನೋಡಿರೋದು, ಅಥವಾ ಒಂದ್ ಎಂತದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನ ನೋಡಿರೋದು, ಆ ತರ ಇರುತ್ತೆ ಅಂತ ಒಂದು ಘಟನೆ?
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ,

0: ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ. ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
1: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು.
0: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನು ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ವೃತ್ತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
2: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದೇ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್. ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಫಾರ್ ಸಿಸರಿಯನ್ ಆಗಿದೆ ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದು 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರೇನಾದ್ರೂ ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಐ ಕುಡ್ ಏನು ಇಲ್ಲಿ ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನು ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ್ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಇಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನನ್ನು ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ವೂಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು IV ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ಡ್ ಅ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
1: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡ್ಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
2: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
0: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ICUನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ICUಯಿಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
1: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲೇ ಅಟೆಂಡ್ ಆಗೋರು ನರ್ಸ್ಗಳು.
0: ಹೌದು,
1: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ, ಬ್ರಿಡ್ಜ್ ತರ, ಸೇತುವೆ. ಅಂತ ಸಂದರ್ಭದಲ್ಲಿ

0: ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
1: ಹೌದು, ಅದು ನೀವ್ ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬೋದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯಕ್ಕೆ ಅರೆಸ್ಟ್ ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವ್ ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ತಾರೆ, ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ, ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ, ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್, ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ, ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನೂ ವಿಲ್ ಗೆಟ್ ಇಮಿಡಿಯೇಟ್, ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ. ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ, ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ICUಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
0: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವು. ಹಾಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ, ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ, ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ, ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
1: ಆಕ್ಚುಲಿ ಮ್ಯಾಮ್, ತುಂಬಾ ಸ್ಕೋಪ್ ಇದೆ ಹೇಳಕ್ ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೆ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೆ ಸಿಗುತ್ತೆ ಅಂತಾನೂ ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್, 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ. ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್, ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗಾದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದೇರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್, ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದೇರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದೇರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ, ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡ್ಬೋದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ್. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟ್ಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
0: ಆಯ್ತು ಸುಮಂಗಲ ಮಂಜುಳಾ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಈ ಸಂಚಿಕೆಯಲ್ಲಿ ಕೇಳೋಣ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ. ಸುಜಾತಾ ಎಫ್ ತಳವ

0: ಆರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
1: ಶಾಂತಕ
2: ಓ ಅಣ್ಣ,
1: ಏನು ಮಠ ಮಠ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕೂತ್ಕೊಬಿಟ್ಟಿದ್ಯಲ್ಲ?
2: ಬಿಸಿಲಿರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
1: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
2: ಒಳ್ಳೇದಾಯ್ತು,
1: ಕೈ ಇರೋದ್ರಿಂದ ತಲೆ ಬದುಕೈತೆ,
2: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
1: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ. ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
2: ಏನಂದ್ರಣ, ಅದ್ ಏನಂತಾನೆ ಅರ್ಥ ಆಯ್ತಾ ಇಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
1: ನೀನು ನೋಡ್ದಾನ, ಅಷ್ಟೆಲ್ಲ ಬಡ್ಕತ್ತೀನಿ ನಾನು, ಒಳ್ಳೆ ಡಾಕ್ಟರ್ ನೋಡಿ ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕಂತ ಹೇಳಿದ್ರೆ ಕೇಳಕ್ಕಲ್ಲ.
2: ನೀನು ಒಳ್ಳೇದ್ ಒಳ್ಳೇದ್ ಅಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
1: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
2: ಏ, ಸರ್ಕಾರಿ ಆಸ್ಪತ್ರೆನೆ ಇನ್ನೇನು?
1: ಅಲ್ಲ, ಸರ್ಕಾರಿ ಆಸ್ಪತ್ರೆನೆ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲಿನಂಗಲ್ಲ ಈಗ, ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆಯ, ಅಯ್ಯೋ ಅದೇನು, ಇದು ಎಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
2: ಏ, ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡೋರು.
1: ಹೌದು, ಮಕ್ಕಳಿಗೆ ಬೇರೆ,
2: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರ ರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡೋರು. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
1: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ, ಒಂದ ಯೋಜನೆ ತಂದ್ಬಿಟ್ರು.
2: ಏನು?
1: ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
2: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
1: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತದೆ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು ಜನಕ್ಕೆ.
2: ಅದೇನೋ ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ,
1: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು, ಏನು ಅಂತ ಅಂತ ಅಂದ್ರೆ, ಏನಾದ್ರು ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು.
2: ನಡಿ, ನಮ್ಮಂತವ್ರ ಎಲ್ಲಿ ಹೋಗೋದ?
1: ಅಲ್ಲಲ್ಲ, ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ, ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ, ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗು ಸಿಗ್ಬೇಕು ಅಂತ ಹೇಳ್ಬಿಟ್ಟು.
2: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲೆ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
1: ತೋರಿಸ್ಕೋಬೇಕಾಯ್ತದ? ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ, ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು, ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅನ್ಕೊಂಡು, ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
2: ಸಂಸ್ಥೆ.
1: ಅದು ಭಾರಿ ಚೆನ್ನಾಗಿರ್ತದೆ
2: ಅಂದ್ರೆ ಕಲಿಯಕ್ಕೂ ಇರ್ತದೆ, ಆಸ್ಪತ್ರೆ
1: ನಿನ್ಗೆ ಕಲಿಯಕ್ಕೆ ಎಲ್ಲೆಲ್ಲಿ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
2: ಕರೆಕ್ಟ್.
1: ಅದಕ್ಕೋಸ್ಕರ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ಇರ್ತಾರೆ ನೋಡಿ, ಮಿನಿಸ್ಟರ್ಗಳು.
2: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
1: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ. ಅದು ನೋಡು ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಇಸ್ವಿವರೆಗೂ ಡೆಲ್ಲಿಲ್ ಮಾತ್ರ ಇತ್ತು, ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಅದೊಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
2: ಎಲ್ಲೆಲ್ಲಿ ಮಾಡೋರು ಈಗ?
1: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
2: 23
1: ದೇಶದ ವಿವಿಧ ಭಾಗಗಳಲ್ಲಿ.
2: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
1: ಕರ್ನಾಟಕಕ್ಕೂ ಒಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದ್ ಬರುವಾಗ ಬರ್ತದೆ.
2: ಈಗ ತಲೆನೋವ್ಗೆ ಎಲ್ಲಿ ಹೋಗ್ಲಿ ನಾನು?
1: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗ್ಬಿಡು, ಅಲ್ಲಿ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲ ಇದ್ವಲ್ಲ, ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದ ಅವೆಲ್ಲದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ,
2: ಹೊಸ ಹೊಸ ಎಕ್ವಿಪ್ಮೆಂಟ್ಸ್ ಏನೇನ್ ಬರುತ್ತೆ

0: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು. ಬೆಲ್ಲೆ ಹೆಂಗಿರ್ತಾಯ್ತು, ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು, ಬರೋದಿಲ್ಲ. ಈಗ ಒಂಥರ ಏನೋ ಒಂದು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ, ನಮ್ಮ ಕಾರ್ಲೆ ತಗೊಂಡ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ, ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರದ.
1: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
0: ಹಳ್ಳಿಲಿರೋದು,
1: ಇಲ್ಲೇ ಶಾಂತಿಗ್ರಾಮ್ ತವ, ಅಲ್ಲೂ ಚೆನ್ನಾಗದೆ.
0: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ್ಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರ ಅಂತದ್ದು. ಆಮೇಲೆ ಏನು, ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡ್ಬೇಕು, ಕಾಸು ಕೊಡ್ಬೇಕು, ಆ ಥರದ್ದೆಲ್ಲ ಏನಿಲ್ಲ. ಕೈಗೆಟ್ಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
1: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
0: ಅಲ್ಲ, ನಿನಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ. ನೋಡು, ಮೊದ್ಲೆಲ್ಲ ಒಂದು 30 ಹಾಸಿಗೆ, 40, 50 ಹಿಂಗಿರ್ತಾ ಇತ್ತು. ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದಲು ಸರ್ಕಾರಿ ವಲಯದಲ್ಲೇ ತೋರ್ಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆ ಎಲ್ಲ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ತೀನಿ ಶಾಂತಕ್ಕ. ಆಯ್ತಾ, ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದರ ಅಡಿನಲ್ಲಿ ಶಾಂತಕ್ಕ.
1: ಮತ್ತೆ ಅದು ಫ್ರೀ ಅಲ್ಲಣ್ಣ,
0: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಕಲ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರ್ಬೇಕು, ಕಾಯ್ಬೇಕು, ತಾಳ್ಮೆ ಇರ್ಬೇಕು,
1: ಕಾಯ್ಬೇಕು.
0: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟೆ ನೋಡ್ತಾರೋ ಇಲ್ಲಿ ಅನ್ನೋ.
1: ಅಲ್ಲೆಲ್ಲ ಕ್ಯೂ ನಿಂತು ತೋರ್ಸ್ಕೋಬತ್ತಾರೆ, ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
0: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ ಬೇಕಾದ್ರೂ ನಿಂತ್ಕೋಬಹುದು, ಯಾವ ಆಶ್ನು ಬರಕ್ಕೆ
1: ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ,
0: ಚೆನ್ನಾಗೈತೆ. ಹಂಗಾಗಿ
1: ಅಂತವೆಲ್ಲ ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದು ಎಲ್ಲಿ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
0: ಈಗ ನೋಡು, ನಿನಗೆ ತಲೆನೋವು ಇದ್ರೆ ಶಾಂತಕ್ಕ, ತಲೆನೋವು ಶಮನ ಆಗ ಅಂತದ್ದ ಒಂದ ಔಷಧಿ ಮಾಡಿದೀನಿ ನಾನು. ಆಯ್ತಾ, ಈ ನಿಂಬೆ ಹುಲ್ಲು ಅಂತ
1: ನಮ್ಗೇನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
0: ನೋಡಿ, ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡ್ರ ತಲೆನೋವು. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಅದರ ಜ್ಯೂಸ್ ಮಾಡಿದೀನಿ, ನಿಂಬೆ ಹುಲ್ಲು,
1: ನಿಂಬೆ ಹುಲ್ಲು,
0: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರ ನೋಡು, ಅದು ತಂದ್ಬಿಟ್ಟು.
1: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ ನಂಗೆ.
0: ಓ, ನೀನೇನ್ ಸಿಕ್ಕಾಪಟ್ಟೆ ಓದ್ರಲ್ಲ ನೋಡೋದು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
1: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
0: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
1: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
0: ಅಲ್ಲ ಅಲ್ಲ,
1: ನನಗೂ ಬರ್ತದೆ, ನಡಿ.
0: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
1: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ಅಣ್ಣ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
0: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳ್ಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
1: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
0: ಆಗ್ಬಾರ್ದು, ಎಲ್ಲರಿಗೂ ಸಮಾನವಾದ
1: ಸೌಲಭ್ಯ
0: ಸಿಗ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ. ನಾನು ಮಾಡಿರೋದು ಒಂದೇ, ಏನು, ಲೆಮನ್ ಗ್ರಾಸ್ ಜ್ಯೂಸು, ಅದರವೇ ಸಾವಯವ ಬೆಲ್ಲ ತಂದು ಮಾಡಿದ್ ಮಂಡ್ಯದಿಂದವ.
1: ಎಂತದ
0: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರೋಲ್ಲ, ಹಂಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಉಜ್ಜಲು ಇಟ್ಟಿದ್ದೆ, ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
1: ಹಂಗಂತ್ಯ
0: ನೋಡನ್ ಬೇಕಾದ್ರೆ ನಾಳೆ
1: ಬಿಡಪ್ಪ,
0: ಕೊಟ್ಟೆ
1: ಬಿಡು
0: ನಡಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲಗೂಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ

0: ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರಾ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026 ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ನೋಂದಾಯಿತ ನರ್ಸ್ಗಳು, ದಾದಿಯರು ಹಾಗೂ ಮಹಿಳಾ ಆರೋಗ್ಯ ಸಂದರ್ಶಕರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಲಾಗಿದೆ. ಈ ಪ್ರಶಸ್ತಿ ಒಂದು ಪ್ರಮಾಣ ಪತ್ರ, 1,00,000 ರೂಪಾಯಿ ನಗದು ಬಹುಮಾನ ಹಾಗೂ ಪದಕವನ್ನು ಒಳಗೊಂಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ, ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಮತ್ತು ಇತರ ಹಿರಿಯ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು. ದಾದಿಯರು ಸಮಾಜಕ್ಕೆ ಸಲ್ಲಿಸುವ ಶ್ಲಾಘನೀಯ ಸೇವೆಯನ್ನು ಗುರುತಿಸಲು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 1973 ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ, ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3 ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ.

0: ಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000 ರಿಂದ 50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆ ಇದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇಬಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು ಇದೀಗ ಮೇಘನಾ ಕುಲಕರ್ಣಿಯವರ ಕಂಠದಲ್ಲಿ ಕೇಳಿ. ಯೋಗರಾಜ್ ಭಟ್ ಚಿತ್ರದಿಂದ ಈ ಒಂದು ಗೀತೆಯನ್ನು

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಚಿತ್ರಗೀತೆಗಳನ್ನ ಇದುವರೆಗೂ ಆಲಿಸಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ವೇಶ್ಯಾವಾಟಿಕೆಯನ್ನು ಕೂಡ

ಇಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಂತೆ ಇದೆಲ್ಲ ದ್ವಾರಕಾ ನಗರಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ಕವಿ ಎಲ್ಲೋ ಒಂದು ದೊಡ್ಡ ಪಟ್ಟಣದಲ್ಲಿ ನೋಡಿದಂತಹ ವೇಶ್ಯಾವಾಟಿಕೆಯನ್ನ ಬಹುಶಃ ವೈಭವೋಪೇತವಾದಂತಹ ಸಮಾಜವಿದೆ ಅಂತಂದ್ರೆ ಅಲ್ಲಿ ಇದೆಲ್ಲ ಒಂದು ವಿಶೇಷವಾದಂತಹ ವಿಚಾರವಿರಲ್ಲ, ಇಲ್ಲಿ ಇದೆಲ್ಲ ಇರಬಹುದು ಅಂತ ಹೇಳಿ ಕವಿ ಕಲ್ಪನೆ ಮಾಡಿಬಿಟ್ಟು ಒಂದು ಗಣಿಕಾ ಸಮಾಜವನ್ನ ವರ್ಣನೆ ಮಾಡಿದ್ದಾನೆ. ಹೀಗೆ ಭೀಮ ಅದೆಲ್ಲವನ್ನು ನೋಡಿ ಕೃಷ್ಣನ ಅರಮನೆಯ ಮುಂದಕ್ಕೆ ಬಂದಿದ್ದಾನೆ.

0: ರಾಜಗೇಗದ ಸಮೀಪದೆಡೆಯಂ ಕಂಡನು.
1: ಹೀಗೆ ಭೀಮ ಬರ್ತಾ ಅಲ್ಲಿ ಕೃಷ್ಣನ ಅರಮನೆಯ ಮುಂದೆ ಬಂದಿದ್ದಾನೆ. ಅಲ್ಲಿ ಅನೇಕ ದೇಶಗಳಿಂದ ಜನಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಕೃಷ್ಣನ ಕೀರ್ತಿಯನ್ನ ಕೇಳಿಬಿಟ್ಟು ಕೃಷ್ಣನ ಬಳಿಗೆ ಬಂದು ನಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರೆ, ನಮ್ಮ ಒಂದು ವೈಶಿಷ್ಟ್ಯವನ್ನು ಪ್ರದರ್ಶನ ಮಾಡಿದರೆ ನಮಗೆ ಇಷ್ಟಾರ್ಥ ನಮಗಾಗತ್ತೆ, ನಮಗೇನಾದ್ರೂ ಕೃಷ್ಣನಿಂದ ಒಂದು ಅನುಗ್ರಹ ಪ್ರಾಪ್ತಿಯಾಗತ್ತೆ, ಕಾಣಿಕೆ ಸಿಗತ್ತೆ ನಮಗೆ ಅಂತ ಹೇಳಿಬಿಟ್ಟು ಅವರೆಲ್ಲರೂ ಕೂಡ ತಮ್ಮ ತಮ್ಮ ವಿದ್ಯಾವಿನೋದಮಂ ತೋರಿಸುವ ಸಂತಸದಳು ಐತಂದು ನೆರೆದಿರ್ದ ಕೋವಿದರ ತಿಂತಿಣಿಯ ರಾಜಿ ರಾಜೀಪ ಅಂತ ಹೇಳ್ತಾ ಇದ್ದಾನೆ. ಹೀಗೆ ವಿದ್ಯಾವಿನೋದವನ್ನು ಸೋರಿಸೋದಕ್ಕೆ ಸಂತೋಷದಿಂದ ಬಂದಂತಹ ಮಹಾಮಹಾ ಕವಿಗಳ ಒಂದು ಸಮೂಹವನ್ನು ಕೂಡ ಆ ರಾಜಗೇಹದ ಸಮೀಪದ ಎಡೆಯಂ ಕಂಡನು. ಆ ರಾಜಗೃಹದ ಸಮೀಪದಲ್ಲಿ ಅಲ್ಲಿ ಕಾಣ್ತಾ ಇದ್ದಾನೆ ಭೀಮಸೇನ.

0: ಅಂದ್ರೆ ತಗರು ವೆಣಗಿಸುವ ತಗರು ಕಾಳಗವನ್ನು ಮಾಡಿಸ್ತಾ ಇದ್ರಂತೆ. ಅದೇ ರೀತಿ ಸಿಪಿಲೆ ಗಚ್ಚಿಸುವ ಅಂತ ಹಾವು ಮುಂಗಸಿಗಳ ಆಟ ಆಡವನ್ನು ಮಾಡಿಸ್ಬಿಟ್ಟು ಒಂದೊಂದೊಂದು ಕಚ್ಚಿಸ್ತಾ ಇದ್ರು. ಕೋಳಿ ಕಾಳಗವ ಕಾದಿಸುವ ಕೋಳಿ ಹುಂಜಗಳ ಪರಸ್ಪರ ಕಾದಾಟವನ್ನು ಮಾಡಿಸ್ತಾ ಇದ್ರು. ಮತ್ತೆ ಆನೆ ಮೇಲೆ ಸವಾರಿ ಮಾಡಿಸೋದು, ಕುದುರೆ ಮೇಲೆ ಹತ್ತಿಸೋದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ಅದೇ ರೀತಿ ಪಗಡೆ ಆಟ ಆಡೋರು, ಜೂಜ್ ಆಟ ಆಡೋರು, ಹೀಗೆ ಅನೇಕ ವಿಧವಾಗಿ ಅಲ್ಲೆಲ್ಲ ಇದ್ರು. ಅದನ್ನು ಒಡ್ಡಿ ನಲಿಯುವ ಬಗೆ ಬಗೆಯ ರಾಜಪುತ್ರರ ಅಂತ. ಅಲ್ಲಿ ಪಟ್ಟಣದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಶಿಸ್ತಾರಂತಹ ಜನಗಳು ನಿಂತಿರೋದಿಲ್ಲ. ಜೂಜಿನ ವ್ಯಸನದವರು, ಆಟ ಆಡೋರು, ಐಷಾರಾಮಿ ಜೀವನ ನಡೆಸೋರು ಅಂತ ಅನೇಕ ರಾಜಪುತ್ರರು ತಮ್ಮ ಮೈಗೆ ಏನು ವಿಲೇಪನವನ್ನ ಹಾಕೊಂಡಿದ್ರು, ಅದರಿಂದ ಅದ ವಿಲೇಪನಗಳೆಲ್ಲ ಬೆವರಿಂದ ನೆಲಕ್ಕೆ ಬಿದ್ದಾಗ ಅದರ ಪರಿಮಳ ಆ ಧೂಳಲ್ಲೆಲ್ಲ ಹರಡಿಬಿಟ್ಟಿದೆ. ಆನೆಗಳಿಗೆ ಒಂಥರ ಉತ್ಸಾಹದಿಂದ ಆ ಸೊಕ್ಕಾನೆಗಳು ಆ ಧೂಳನ್ನೆಲ್ಲ ಮೈ ಮೇಲೆ ಚಲ್ಲಲ್ಕೊಳ್ತಾ ಇದ್ದುಬಿಟ್ಟು ಆ ಜಾಗವೇ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಅಂಥ ಒಂದು ದ್ವಾರಕಾ ನಗರದ ಕೃಷ್ಣನ ಅರಮನೆಗೆ ಸಮೀಪಕ್ಕೆ ಬಂದಿದ್ದಾನೆ. ಬಂದಾಗ ಆ ಕೃಷ್ಣನ ಅರಮನೆಯನ್ನು ನೋಡ್ತಾ ಭೀಮನಿಗೆ ಅನ್ನಿಸ್ತಾ ಇದೆ, ಕ್ಷೀರ ಸಾಗರದಿಂದ ಅಚ್ಯುತ ದ್ವಾರಕೆಗೆ ಬಂದ ಮೇಲೆ ಕ್ಷೀರ ಸಾಗರವೂ ಕೂಡ ತಮಸ್ತ ರತ್ನಭೂಷಣಗಳ ಜೊತೆಯಲ್ಲಿ ಅರಮನೆಗೆ ಬಂದಿದೆ ಕಾಣುತ್ತೆ.
1: ತನ್ನೊಳಿರ್ದಚ್ಚು

ಭೀಮನಿಗೆ ಆ ಕೃಷ್ಣನ ಅರಮನೆಯನ್ನು ನೋಡಿದರೆ ವಿಪುಲ ಪುಲಕೋತ್ಸವಂ ಪೊಣ್ಮಲು ಅಂತ ರೋಮಾಂಚನವಾಗಿಬಿಟ್ಟಿದೆ. ಹಾಗಾಗ್ಬಿಟ್ಟು ಅವನು ರಥದಿಂದ ಇಳಿದುಬಿಟ್ಟು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ದಾನೆ. ಅವನಿಗೆ ಆ ಕೃಷ್ಣನ ದ್ವಾರಕೆಗೆ ಬಂದಾಗ ಅವನಿಗೆ ಅನ್ನಿಸ್ತಾ ಇದೆ, ಕ್ಷೀರಸಾಗರ ಶಾಹಿಯಾದಂತಹ ಶ್ರೀಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣಕ್ಕೆ ಬರ್ತಾನೆ ಅಂತ ಗೊತ್ತಾದಾಗ ಬಹುಶಃ ಅವನಿಗಿಂತ ಮುಂಚೆಯೇ ಆ ಕ್ಷೀರ ಸಾಗರ ದೇವತೆ ತಾನೇ ಬಂದ್ಬಿಟ್ಟು ಆ ಮಣಿಸೌಧಗಳ ರೂಪದಿಂದ ಇಲ್ಲಿ ಕಂಗೊಳಿಸ್ತಾ ಇದೆ ಅಂತ ಕಾಣುತ್ತೆ. ಈ ರಾಜಗೃಹ ಆ ಕ್ಷೀರ ಸಮುದ್ರದಂತೆ ಅತ್ಯಂತ ಒಂದು ಶೋಭಾಯಮಾನವಾಗಿ ಕಾಣ್ತಾ ಇದೆ ಅಂತ ಕೃಷ್ಣನ ಅರಮನೆಯನ್ನ ನೋಡ್ಬಿಟ್ಟು ರಥದಿಂದ ಇಳಿದು ಆ ದೀರ್ಘದಡ್ಡ ನಮಸ್ಕಾರವನ್ನು ಮಾಡಿದ್ದಾನೆ. ಮೈಯಲ್ಲೆಲ್ಲ ಆನಂದವಾಗ್ತಾ ಇದೆ. ಅವನು ಯೋಚಿಸ್ತಾ ಇದ್ದಾನೆ, ಅಲ್ಲ ಆ ಮಹಾವಿಷ್ಣುವಿಗೆ ಈ ದ್ವಾರಕಾಧೀಶನಾಗುವಂತಹ ಯೋಗ ಇದೇನಪ್ಪ, ಇದು ಇವನ ಒಂದು ಲೀಲೆ ಅಂತಂದ್ರೆ ಅಂತ ಹೇಳ್ಬಿಟ್ಟು ಆ ಲೀಲೆಯನ್ನ ಬಣ್ಣಿಸ್ತಾ ಇದ್ದಾನೆ.

ಕೃಷ್ಣ ಮಾರನೆಂ ಪಡೆದ ಚೆಲ್ವು, ಮನ್ಮಥನನ್ನೇ ಪುತ್ರನಾಗಿ ಪಡೆದಿದ್ದಾನೆ, ಆದರೂ ಅವನಿಗೆ ಸಮಾಧಾನ ಆಗಲಿಲ್ಲ. ಇಂದ್ರಿಯನು ಆಳದ ಸಿರಿ, ಮಹಾಲಕ್ಷ್ಮಿಯ ಯಜಮಾನನಾಗಿದ್ದಾನೆ, ಆದರೂ ಸಾಕಾಗಲಿಲ್ಲ. ಬ್ರಹ್ಮನೇ ಮೊದಲಾದಂಥ ಎಲ್ಲ ದೇವತೆಗಳಿಗೂ ರಕ್ಷಕನಾಗಿದ್ದಾನೆ, ಇಷ್ಟು ಔದಾರ್ಯ ಸಾಕಾಗಲಿಲ್ಲ ಅವನಿಗೆ. ಈ ರೀತಿ ಒಂದು ಸಲ ಭೂಮಿಯಲ್ಲಿ ನಾನು ರಾಜನಾಗಿ, ರಾಜ ಅಂತಂದರೆ ಕೃಷ್ಣ ಸಾಕ್ಷಾತ್ ರಾಜನಲ್ಲ, ಆದರೆ ಕೃಷ್ಣನ ಒಂದು ಅಧೀನದಲ್ಲೇ ದ್ವಾರಕಾ ಇದ್ದು, ಆದ್ದರಿಂದ ಭೂಪಾಲಕರ ಭಾಗ್ಯಮಂ ತಳೆದನು, ರಾಜನ ಒಂದು ವೈಭವವನ್ನು ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣ ಇಲ್ಲಿ ಬಂದಿದ್ದಾನೆಯೇ. ಇದರ ಒಂದು ವೈಶಿಷ್ಟ್ಯವನ್ನು ಹೇಳೋದಕ್ಕೆ ನನ್ನ ಬಾಯಿಂದ ಮಾತುಗಳು ಹೇಗೆ ಬರುತ್ತಪ್ಪ, ಎಂಥ ಒಂದು ವೈಶಿಷ್ಟ್ಯ ಕೃಷ್ಣನ ಒಂದು ಲೀಲೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಅರಮನೆಯ ಆ ಕಾಂತಿ ಭೀಮನಿಗೆ ವರ್ಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ.

0: ಕೃಷ್ಣನ ಅರಮನೆಯ ಮುಂದೆ ಪಾರಿಜಾತದ ಹೂವಿನ ಪರಿಮಳ ಬರ್ತಾ ಇದೆ, ಅದೆಲ್ಲ ಆಕಾಶವನ್ನು ವ್ಯಾಪಿಸ್ಕೊಂಡ್ಬಿಟ್ಟಿದೆ. ಅದಕ್ಕೆ ಆ ಮಾಲೆ, ಹೂವಿನ ಮಾಲೆಗೋಸ್ಕರವಾಗಿ, ಆ ಒಂದು ಹೂವಿನ ವಾಸನೆಗೋಸ್ಕರವಾಗಿ ದುಂಬಿಗಳ ಸಾಲೆ ಕಟ್ಟಿದ್ಬಿಟ್ಟಿದೆ. ಮತ್ತೆ ಕೃಷ್ಣನ ಅರಮನೆಯ ಆ ನೀಲಮಣಿಯ ಆ ಒಂದು ವಿಶೇಷವಾದಂತಹ ಕಾಂತಿಯೂ ಕೂಡ ಹರಡಿಬಿಟ್ಟಿದೆ. ತನ್ನ ಪರಿವಾರವನ್ನೆಲ್ಲ ಆ ಬಾಗಿಲ ಹತ್ರ ನಿಲ್ಲಿಸ್ಬಿಟ್ಟು ತಾನೊಬ್ಬನೇ ಒಳಕ್ ಹೋಗಿದ್ದಾನೆ. ಏಂ ಸಲುಗೆಯೋ ಮುರಾರಿ ಎಡೆಯೋಳ್, ಅಲ್ಲ ಕೃಷ್ಣನ ಮನೆಯಲ್ಲಿ ಈ ಪಾಂಡವರಿಗೆ ಏನು ಸಲಿಗೆಯಪ್ಪ? ಆ ದ್ವಾರಕಾಧೀಶನ ಅರಮನೆಗೆ ಭೀಮ ಯಾರೂ ತಡೆಯದೆ ನೇರವಾಗಿ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ.
1: ಜನಪ ಕೇಳ್ ಆ ಸಮಯಕ್ಕೆ.

0: ಭೀಮ ನೇರವಾಗಿ ಹನುಮನೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣನ ಭೋಜನ ಸಮಯ. ಆ ಭೋಜನ ಶಾಲೆಯಲ್ಲಿ ಕನಕ ಭಾಜನ ಚಿನ್ನದ ತಟ್ಟೆಯನ್ನೇ ಹಾಕ್ಬಿಟ್ಟಿದ್ದಾರೆ. ಆ ರತ್ನಗಳ ಸಾಲುಗಳಲ್ಲಿ ಇಟ್ಬಿಟ್ಟು ಅದರ ಬೆಳಕಿನಲ್ಲಿ ಭೋಜನ ಶಾಲೆಗೆ ಕೃಷ್ಣನನ್ನು ಕರೆಸಿದ್ದಾರೆ. ಬಂಧು ಬಾಂಧವರೆಲ್ಲ ಕೂತ್ಕೊಂಡಿದ್ದಾರೆ. ದಿವ್ಯಾಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ದಾಗ ಕೃಷ್ಣನ ತಾಯಿಯರಾದಂತಹ ಯಶೋದೆ ದೇವಕಿಯರೇ ಅವನಿಗೆ ಬಡಿಸೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ ಮಹಿಷಿಯರು ಕೂಡ ಚಾಮರ ಬೀಸಣಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕೃಷ್ಣನ ಅಕ್ಕಪಕ್ಕದಲ್ಲಿ ಆ ಗಾಳಿಯನ್ನು ಬೀಸ್ತಾ ಇದ್ದಾರೆ. ಅಲ್ಲಿ ಊಟ ಮಾಡೋರಿಗೆಲ್ಲ ಅವರೆಲ್ಲ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸುರಂಜನ ಕಥಾಲಾಪ ರಸದಿಂ, ಊಟ ಮಾಡಬೇಕಾದ್ರೆ ಷಡ್ರಸಾನ್ನೋಪೇತವಾದಂತಹ ಭೋಜನವನ್ನು ಮಾಡ್ತಾ ಇದ್ದಾನೆ. ಅದರ ಒಂದು ರುಚಿಯಾದರೆ ಸುರಂಜನ ಕಥಾಲಾಪರಸ, ಒಳ್ಳೆಯ ಪುರಾಣ ಶ್ರವಣಾದಿಗಳನ್ನೆಲ್ಲ ಒಳ್ಳೆಯ ಇತಿಹಾಸದ ಕಥೆಯನ್ನು ಹೇಳ್ತಾ ಆ ರಸವು ಭೋಜನ ಕಾಲದಲ್ಲಿ ಸೇರಿದೆ. ವಿಶೇಷವಾದಂತಹ ಆ ಭೋಜನದ ಒಂದು ಸಮಯದಲ್ಲಿ ಕೃಷ್ಣ ಕೂತ್ಕೊಂಡು ಬಿಟ್ಟಿದ್ದಾನೆ. ಏನೇನು ಆ ಭೋಜನ ಶಾಲೆಯಲ್ಲಿ ಊಟಕ್ಕೆ ಏನೇನು ಭಕ್ಷ್ಯಗಳನ್ನು ಮಾಡಿದ್ರು ಅಂತ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಯ ಭಾಷೆಯಲ್ಲಿ ನಮ್ಮ ಕರ್ನಾಟಕದ ಪಕ್ಕ ಹಳ್ಳಿಗಳಲ್ಲಿ ಮಾಡುವಂತಹ ಯಾವ ಒಂದು ಆ ಭೋಜನದ ವ್ಯವಸ್ಥೆ ಇದೆ ಅದನ್ನ ಬಹಳ ಚೆನ್ನಾಗಿ ಕವಿ ಹೇಳ್ತಾ ಇದೆ. ಇದು ನಮ್ಮ ಕೃಷ್ಣನಿಗೆ ಇಷ್ಟವಾಗುವಂತಹ ಊಟ ಅಂತ.
1: ಎಸವ ಪೊಂಬರಿವಾಣ ಮಿಸು ನಿವಟ್ಟಲ್ಗಳು ಮಿಸು ಪಶಾಲ್ಯೋದನಂ ಸೂಪ ಘೃತ ಭಕ್ಷ್ಯ ಪಾಯಸ ಪರಡಿ ಮಧು ಶರ್ಕರಾಮಿಷ ಪಳಿದ್ಯ ಸೀಕರಣ ಶಾಖ ತಣಿವಣ್ಗಳ ರಸ ರಸಾಯ

ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಒಳ್ಳೆ ಶಾಲ್ಯೋಧನ ನಮ್ಮ ಕರ್ನಾಟಕದ ಆ ಸಣ್ಣಕ್ಕಿಯ ಅನ್ನವನ್ನು ಮಾಡಿದ್ದಾರೆ. ಸೂಪ, ತೊವ್ವೆ, ತುಪ್ಪ, ಭಕ್ಷ್ಯ ಭಾಜ್ಯಗಳು, ಪಾಯಸ, ಮಧುರವಾದಂತಹ ಬೆಲ್ಲದಿಂದ ಮಾಡಿರುವಂತಹ ಭಕ್ಷ್ಯಗಳು, ಸೀಕರಣೆ, ಅನೇಕ ವಿಧವಾದಂತಹ ಪಲ್ಯಗಳು, ಹಣ್ಣಿನ ರಸಾಯನಗಳು, ಸಾರುಗಳು, ಉಪ್ಪುಗಾಯಿ, ಬಾಳುಕ. ಕವಿ ಹೇಳ್ತಾ ಇದ್ದಾನೆ, ಉಪ್ಪಿನಕಾಯಿಯೂ ಮಾಡಿದ್ರು, ಬಾಳುಕ ಮಾಡಿದ್ರು, ಮತ್ತೆ ವಿಶೇಷವಾದಂತಹ ಚಟ್ನಿ ಪುಡಿ, ಮೆಂತ್ಯದಿಟ್ಟು ಎಲ್ಲ ಮಾಡಿದ್ರು, ಹಾಲು ಮೊಸರುಗಳಿಂದ ವಿಶೇಷವಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಮಾಡಿಬಿಟ್ಟಿದ್ರು. ಯಶೋದೆ ಮತ್ತು ದೇವಿಕೆಯರೇ ಕೃಷ್ಣನಿಗೆ ಬಡಿಸ್ತಾ ಇದ್ದಾರೆ.

ಸಾಕ್ಷಾತ್ ಅಮೃತವನ್ನೇ ಉಣಿಸಿದಂತಹ ನಿತ್ಯ ತೃಪ್ತ ಇವನು. ಅಷ್ಟೇ ಅಲ್ಲ, ಎಲ್ಲ ಯಜ್ಞಗಳ ಆವಿರ್ಭಾಗವನ್ನು ಕೂಡ ಅಗ್ನಿಯ ಮೂಲಕ ಸ್ವೀಕರಿಸಿಬಿಟ್ಟು ಅವರವರಿಗೆ ಫಲವನ್ನು ಕೊಡೋನೇ ಹೊರತು ಇವನು ಯಾವುದನ್ನು ಸ್ವೀಕಾರ ಮಾಡಬೇಕಾಗಿಲ್ಲ, ನಿತ್ಯ ತೃಪ್ತ. ಆದರೂ ಕೂಡ ಈ ಪರಮಾತ್ಮನಾದಂತಹ ಶ್ರೀಕೃಷ್ಣ ಕ್ಲಿಪ್ತಮೆನಿಸುವ ರಾಜ್ಯ ಭೋಗದೊಳ್ಳಂಥ ಪರಿಪೂರ್ಣವಾದಂತಹ ರಾಜಭೋಜ್ಯದಲ್ಲಿ ಇವನು ಒಂದೂ ಕೂಡ ಆವುದಂ ಲುಪ್ತಮಾಗದವಲು ಅಂತ, ಒಂದೇ ಒಂದು ಅಡುಗೆಗೂ ಕೂಡ ಯಾವುದೋ ನಂಚ್ಕೊಳ್ಳೋದಕ್ಕೆ ಯಾವುದು ಕಮ್ಮಿ ಇಲ್ಲ ಅಂತ ಆಗಬೇಕು. ಅಯ್ಯೋ, ಈ ಒಂದು ಮಜ್ಜಿಗೆ ಹುಳಿಗೆ ಹಪ್ಪಳ ಬೇಕಾಗಿತ್ತು, ಈ ಮೊಸರನ್ನಕ್ಕೆ ಬಾಳ್ಕದ ಮೆಣಸಿನಕಾಯಿ ಬೇಕಾಗಿತ್ತು, ಇದಕ್ಕೆ ಸಾರು ಬೇಕಾಗಿತ್ತು ಅಂತ ಯಾರು ಹೇಳೋ ಹಾಗಿಲ್ಲ. ಎಲ್ಲವೂ ಕೂಡ ಕೊಡಮೆಯಾಗದಂತೆ ಅವನು ಆ ಲೋಲುಪತೆಯಿಂದ ಊಟ ಮಾಡ್ತಾ ಇದ್ದಾನಲ್ಲ, ಇದು ಪರಮಾತ್ಮನ ಮನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡುತ್ತೆ. ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಅಷ್ಟ ಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರೂ ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸಿಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ

ಮಾಡ್ತಾ ಇದ್ದಾನಲ್ಲ, ಇದು ಪರಮಾತ್ಮನ ಮನುಷ್ಯ ಲೀಲೆಗೆ ಇದು ನಿಜವಾದ ಅರ್ಥವನ್ನು ಕೊಡುತ್ತೆ. ಪರಮಾತ್ಮ ಮನುಷ್ಯನಾಗಿ ಬಂದಾಗ ಮನುಷ್ಯರು ಸಂತೋಷವಾಗಿ ಯಾವ ರೀತಿ ಇರಬೇಕು ಆ ರೀತಿ ತಾನು ತೋರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಅಷ್ಟ ಮಹಿಷಿಯರು ಭೋಜನ ಶಾಲೆಯಲ್ಲಿ ಅವರೂ ಕೂಡ ಸೇವಕಿಯರಾಗಿ ಭೋಜನದ ಉಸ್ತುವಾರಿಯನ್ನು ವಹಿಸಿಕೊಂಡ್ಬಿಟ್ಟು ಅಲ್ಲಿದ್ರು ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ.

ಅಡಿಗೆ ಮನೆಯಲ್ಲಿ ಬೆಳಕು ಹಾಗಿರಬೇಕೋ ಹಾಗೆ ಆ ಪರಿಚಾರಕರೆಲ್ಲರೂ ಕೂಡ ಶುಭ್ರವಾಗಿ ನಗನಗ್ತಾ ಇದ್ರೆ ಊಟ ಮಾಡೋರಿಗೂ ಉತ್ಸಾಹ ಬರುತ್ತೆ. ಹಾಗೆ ಕವಿ ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹಾರ ನೂಪುರ ಕಂಕಣ ಇತ್ಯಾದಿ ಭೂಷಣಗಳ ಆ ಝಣ ಝಣತ್ಕಾರ ಬರ್ತಾ ಇದೆ. ಅಷ್ಟ ಮಹಿಷಿಯರು ನಡೀತಾ ಇದ್ರೆ ಅವರು ಸ್ವತಃ ಲೋಕೋತ್ತರ ಸುಂದರಿಯರು, ಮತ್ತೆ ಸುಂದರವಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಸಿರಿಮೊಗಕ್ಕೆ ಒಲಿವ ಕಂಗಳ ಅಂತ ಆ ಮುಖದಲ್ಲಿ ನಗೆ ಇದೆ, ಸುಂದರವಾದಂತಹ ಕಣ್ಣುಗಳು ನಗನಗ್ತಾ ಬಡಿಸ್ತಾ ಇದ್ದಾರೆ, ರುಚಿರ ದಂತ ಪಂಕ್ತಿಗಳ ಅವರ ಸುಂದರವಾದಂತಹ ಹಲ್ಲುಗಳು ಕಾಣ್ತಾ ಇದೆ, ಶೃಂಗಾರ ಸರಸೋಕ್ತಿಗಳ ಊಟ ಮಾಡಬೇಕಾದ್ರೆ ತಮಾಷೆಯಾಗಿ ಮಾತಾಡ್ತಾ ವಿನೋದವಾಗಿ ಅಷ್ಟ ಮಹಿಷಿಯರೇ ಉಸ್ತುವಾರಿಯನ್ನು ವಹಿಸ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೈಯಲ್ಲಿ ಚಾಮರ ವೇಜನಾದಿಗಳನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಒಂದು ಅಡುಗೆ ಮನೆಯಲ್ಲಿ ಊಟ ಮಾಡೋರಿಗೆ ವಿಶೇಷವಾದಂತಹ ಒಂದು ಕಳೆಯನ್ನು ಅಷ್ಟಮಹಿಯರು ತಂದುಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸತ್ಯಭಾಮೆ ನಗ್ತಾ ತನ್ನ ಸವತಿಯರ ಹತ್ರ ಹೇಳ್ತಾ ಇದ್ದಾಳೆ,

0: ಅಲ್ಲ, ಗೋಕುಲದಲ್ಲಿದ್ದಾಗ ಮನೆ ಮನೆಗೂ ಹೋಗ್ಬಿಟ್ಟು ಕಳ್ಳತನದಿಂದ ಬೆಣ್ಣೆಯನ್ನು, ಹಾಲನ್ನು, ಹಾಲಿನ ಕೆನೆಗಳನ್ನು ಸ್ವೀಕಾರ ಮಾಡ್ತಾ ಗೋಪಾಲಕರ ಜೊತೆಯಲ್ಲಿದ್ದು ಅವರ ಕಲ್ಲಿನ ಪಾತ್ರೆಗಳು, ಯಾಕೆ ಅಂತಂದ್ರೆ ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಎಲ್ಲರೂ ಕೂಡ ಆ ಕಲ್ಲಿನ ಪಾತ್ರೆಗಳನ್ನೇ ಇಟ್ಕೊಂಡ್ಬಿಟ್ಟು ಅದರಲ್ಲೇ ಮುದ್ದೆಯನ್ನು ಮಾಡ್ಕೊಂಡ್ಬಿಟ್ಟು ತಿಂತಾ ಇದ್ರು. ಹಾಗೆ ಆ ಮುದ್ದೆಯನ್ನು ತಿಂದ್ಬಿಟ್ಟು ಹಳ್ಳಿಗಳಲ್ಲಿ ಇದ್ದಂಥ ಅವನು ಹಳ್ಳಿಯನ್ನು ಬಿಟ್ಟು ಬಂದ, ಪಾಂಡವರ ಜೊತೆ ಸೇರ್ಕೊಂಡ್ಬಿಟ್ಟ, ರಾಜಭಾಗ್ಯ ಬಂದ್ಬಿಡ್ತು, ರಾಜಭೋಗ್ಯ ಬಂದ್ಬಿಡ್ತು. ಈಗೇನಾಗಿದೆ ಅಂತಂದ್ರೆ ಅವನನ್ನ ಪಡೆದವರು ಮತ್ತೆ ಸಾಕಿದವರು ಇಬ್ರು ಕೂಡ ಮುದ್ದು ಮಾಡಿ ಬಡಿಸ್ತಾ ಇದ್ದಾರೆ. ಇದೇನಪ್ಪ ಆಶ್ಚರ್ಯ ಇದು, ಇವನು ಯೋಗ ನೋಡು, ಅಲ್ಲೆಲ್ಲೋ ಇದ್ದವನಿಗೆ ಇಂತಹ ಒಂದು ರಾಜಭೋಗ್ಯ ಬಂದ್ಬಿಡ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಸತ್ಯಭಾಮೆ ಕೃಷ್ಣನನ್ನ ಹಾಸ್ಯ ಮಾಡ್ತಾಳೆ. ಕೃಷ್ಣನ ಭಾಗ್ಯವೇನು ಅಂತಂದ್ರೆ, ನೋಡಿ ಸ್ವಾಮಿ, ಪಡೆದಿತ್ತುಂಡ್ಯೋ ದುಡಿದಿತ್ತುಂಡ್ಯೋ ಅಂತ, ಇವನ ಭಾಗ್ಯ ನೋಡಿ ಹೇಗಿದ್ದವನು ಹೇಗಾಗ್ಬಿಟ್ಟ ಅಂತ ಹೇಳ್ಬಿಟ್ಟು ಸತ್ಯಭಾಮೆ ನಗತಾ ಹೇಳೋಣ. ದೇವಕಿಗೆ ಸಿಟ್ಟು ಬಂದ್ಬಿಡ್ತು, ದೇವಕಿ ಅವಳನ್ನ ಗದರಿಸ್ತಾ ಇದ್ದಾಳೆ.
1: ಬರೀದೆ ಗಳಹದಿರು

ಅಲ್ಲ, ನಮ್ಮ ಮುಂದೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಲ್ಲ, ನಾವಿಲ್ಲೇ ಇದೀವಲ್ಲ, ನಿನಗೇನಾಗಿದೆ ಇವನ ಬಗ್ಗೆ ನಿನಗೆ ಗೊತ್ತಾ? ಎನ್ನ ಬಂಧನಂ ಈತನು ಉದಯಿಸಲ್ ಪರಿದುದು. ನಾವು ಕಂಸನ ಬಂಧನದಲ್ಲಿದ್ವಿ, ಇವನ ಜನ್ಮವಾದ ಕೂಡಲೇ ಕಂಸ ನಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಬಿಟ್ಟ. ಅಲ್ಲಮ್ಮ, ಇವನು ಜಗದ್ಗುರು, ಇಂದ್ರಾದಿ ದೇವತೆಗಳನ್ನು ಕೂಡ ಇವನು ಕಾಪಾಡೋನು, ಮಾನವ ಅಂತ ಹೇಳ್ಬಿಟ್ಟು ಇವನನ್ನು ಹೀಗಳಿಸ್ತೀಯಾ? ಈ ರೀತಿ ಮಾತಾಡೋದು ಸರಿನಾ? ಸುಮ್ಮನಿರೋ, ನೀನು ಹೆಚ್ಚಿಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಆ ಸತ್ಯಭಾಮೆಯನ್ನು ದೇವಕಿ ಗದರಿಸಿದ್ಲಂತೆ. ಗದರಿಸಿದ ಕೂಡಲೇ ಆ ಸತ್ಯಭಾಮೆ ಏನು ಸಾಮಾನ್ಯಳೆ, ಅವಳು ಕೃಷ್ಣನ ಪತ್ನಿ, ಅವಳು ತನ್ನ ವರಸೆಯಲ್ಲೇ ಹೇಳ್ತಾ ಇದ್ದಾಳೆ,

ಆ ಸತ್ಯಭಾಮೆ ನಗತ ಹೇಳಿದಂತೆ, ಅಮ್ಮ ನಿಮ್ಮ ಬಂಧನವನ್ನೇ ಬಿಡಿಸ್ತಾ ಅಂತ ಹೇಳ್ತೀರಲ್ಲ, ಇವರಿಗೆ ನಮ್ಮ ಅಷ್ಟಮಹಿಷಿಯರ ಜೊತೆಲಿ ಯಾತಕ್ಕೆ ಈ ರೀತಿ ಬಂಧನ ಆಯ್ತು, ಸಂಸಾರ ಬಂಧನವಾಯ್ತು, ದೇವತೆಗಳನ್ನೇ ಕಾಪಾಡ್ತಾನೆ ಅಂತ ಅಂತೀರಿ, ಅರ್ಜುನನ ರಥದ ಮುಂದೆ ಸಾರಥ್ಯ ಮಾಡುವಂತ ಹಣೆ ಬರ ಇವರಿಗೆ ಯಾಕೆ ಬಂತು, ಆ ಕುಬ್ಜೆಗೆ ಒಲದು ಬಿಟ್ಟು ಕುಬ್ಜೆಯ ಪಾಶಕ್ಕೆ ಸಿಕ್ಬಿಟ್ರು ಇವರು, ನೀವೇನು ಹೇಳ್ತೀರಿ, ಇವನನ್ನ ಜಗದ್ಗುರು ಅಂತೀರಿ, ಜಗದ್ಗುರು ಅಂದ್ರೆ ಈ ಜಗತ್ತಲ್ಲಿ ನೀವು ಇದೀರೋ, ನಿಮ್ಮನ್ ಬಿಟ್ಟು ಜಗತ್ತು, ನೀವು ಈ ಜಗದೊಳಗೆ ಇಹಿರಿ ಅಂತಂದ್ಮೇಲೆ ಇವ್ರು ನಿಮಗೂ ಗುರುನಾ, ಅಮ್ಮನಿಗೂ ಗುರುನಾ, ಇವರು ಆ ಲೋಕದಲ್ಲಿ ತಾಯಿಯನ್ನು ಗುರು ಅಂತಾರೆ, ಮಾತೃ ದೇವೋಭವ ಪಿತೃದೇವೋಭವ ಅಂತಾರೆ, ನಿಮಗೂ ಗುರುನಾ ಇವರು, ನಿಮಗೂ ದೊಡ್ಡವರ, ಏನಮ್ಮ ನೀವು ಹೇಳ್ತಾ ಇದ್ದೀರಿ, ನೀವು ನಮ್ಮನ್ನ ಹೆದರಿಸ್ಬಿಡ್ತೀರಿ, ಹೇಯ್ ನನ್ ಮಗನ ಬಗ್ಗೆ ಮಾತಾಡ್ಬೇಡ ನಮ್ಮ ಮುಂದೆ ಅಂತ ಹೆದರಿಸ್ಬೇಡಿ, ಮೆಲ್ಲ ಕೇಳಿ, ಈಗ ಇವನು ಜಗದ್ಗುರು ಅಂದ್ರೆ ನಿಮಗೂ ಗುರುನು ಅಲ್ವೋ, ಇದೆಲ್ಲ ನಮ್ಗೆ ಸ್ವಲ್ಪ ತಿಳಿಸ್ಬೇಕು ಅಂತ ಹೇಳಿ ಸತ್ಯಭಾಮೆ ನಗತಾ ಆ ಕಟಕಿ ಮಾತಾಡಿದ ಕೂಡಲೇ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಕವಿಗೆ ಬೇಕಾಗಿರೋದೇನು ಅಂದ್ರೆ ಕೃಷ್ಣನ ಬಗ್ಗೆ ಅವನ ಅಭಿಮಾನಿಗಳು ಭಕ್ತರು ಆಡುವಂತ ಮಾತನ್ನು ನಾವು ಕೇಳಬೇಕೇ ಹೊರತು ಕೃಷ್ಣನ ಮಾತು ಬೇಕಾಗಿಲ್ಲ, ನಮಗೆ ಕೃಷ್ಣ ಅಂತಾನೆ ನಮಗೆ ಸರ್ವಸ್ವ, ಆದ್ದರಿಂದ ಕೃಷ್ಣನ ಹತ್ರ ಮಾತಾಡಿಸ್ಬೇಕಾಗಿಲ್ಲ ಕವಿ. ಅದಕ್ಕೋಸ್ಕರವಾಗಿ ಕವಿ ಬಹಳ ಚೆನ್ನಾಗಿ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಸತ್ಯಭಾಮೆ ನುಡಿದಿದ್ದಕ್ಕೆ ಕೃಷ್ಣ ಉತ್ತರ ಹೇಳಬೇಕು ಅಂತ ಮಾಡ್ಕೊಂಡ, ಅಟ್ಟೊತ್ತಿ ಭೀಮ ಬಂದ್ಬಿಟ್ಟ ಅಂತ ಇದ್ದಾನೆ.

0: ಗಣಯಸಮಯವೂ ಎಂದು ಶೈಲೇಂದ್ರಿ ಬಂದು.
1: ಇಲ್ಲೇ ಸತ್ಯಭಾಮೆಯ ಮಾತಿಗೆ ಉತ್ತರ ಕೊಡಬೇಕು ಅಂತ ನಗತಾ ನಗತಾ ಹೊರಟ. ಹೊರಟ ಅಂದ ಕೂಡ್ಲೇ ಆಳುಗಳು ಬಂದ್ರು, ಭೃತ್ಯರು ಬಂದ್ರು. ಸ್ವಾಮಿ, ಭೀಮಸೇನ ಬಂದಿದ್ದಾನೆ ನಿಮ್ಮನ್ ಕಾಣೋದಕ್ಕೋಸ್ಕರ.

0: ಬಂದಿದ್ದಾನೆ ಅಂತ ಅಂದ ಕೂಡಲೇ ಹೌದೆ ಅಂತ ಹೇಳ್ಬಿಟ್ಟು ಭಾವ ಮೈದುನತನದ ಕೃತ್ಯದಿಂದ ಅಂತ. ಅಲ್ಲಿ ವಾಸ್ತವವಾಗಿಯೂ ಕೂಡ ಅರ್ಜುನ ಇವರಿಗೆ ಭಾವ ಮೈದುನ ಅನ್ನೋದಿದೆ, ಆದ್ರೆ ಪಾಂಡವರು ಸೋದರತ್ತೆಯ ಮಕ್ಕಳು, ಕೃಷ್ಣಾದಿಗಳು ಸೋದರ ಮಾವನ ಮಕ್ಕಳು, ಆದ್ರಿಂದ ಅದು ಒಂದು ತರಹ ಭಾವ ಮೈದುನತನದಿದೆ. ಆದ್ರಿಂದ ಅಚ್ಯುತ ಏನ್ ಮಾಡ್ದ, ಏ ಬೇಗ ಭೀಮನ್ ಕರ್ಕೊಂಬರ್ರೋ ಎಂತಾದ ಇದು ಅಂತಂದ್ರೆ, ಅಲ್ಲಿ ಕವಿ ಬಹಳ ಚೆನ್ನಾಗಿ ಪ್ರಸಂಗವನ್ನು ಹೇಳ್ತಾ ಇದ್ದಾನೆ. ಒಬ್ಬಳು ಸೈರಂದ್ರಿ ಬಂದ್ಬಿಟ್ಟು, ಏನ್ರಿ ಇದು ನಮ್ಮ ಯಜಮಾನರು ಹೇಳಿದ್ರು ಅಂತ ಹೇಳಿ ಊಟ ಮಾಡ್ಬೇಕಾದ್ರೆ ಯಾರನ್ನಾದ್ರೂ ಕರ್ಕೊಂಬರೋದು ಸರಿಯಲ್ಲಪ್ಪ, ನಾವ್ ಏನೇನ್ ಬಡಿಸಿದೀವಿ ಅದೆಲ್ಲ ಕಂಡವರೆಲ್ಲ ನೋಡ್ಬೇಕಾ, ಏನ್ ಕೃಷ್ಣ ಈ ದಿವಸ ಹೀಗೆ ಊಟ ಮಾಡ್ತಾನ ಅಂತ ಅನ್ಕೋಬೇಕಾ, ಅದೆಲ್ಲ ಇಲ್ಲ. ಊಟದ ಸಮಯ ಅಂದ್ರೆ ಊಟದ ಸಮಯ, ಯಾರನ್ನೂ ಕರಿಬೇಡ್ರಿ, ಆ ಭೀಮನ್ ಇರಕ್ ಹೇಳ್ರಿ, ಸ್ವಲ್ಪ ಹೊತ್ತು ಕಾಯ್ಲಿ ಊಟ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಸೈರಿಂದಿ ತಡೆದು ಬಿಟ್ರಂತೆ. ಹಾಗೆ ತಡೆದು ಬಿಟ್ಟ ಕೂಡ್ಲೇ ಭೀಮನಿಗೆ ಬಹಳ ಬೇಜಾರಾಗ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 6ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಕೈಗಾರಿಕಾ ಹಾಗೂ ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಪಿಎಂ ಇ ಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿರುವ ಬೆಂಗಳೂರಿನಲ್ಲಿ ಈ ಸಮ್ಮೇಳನ ಆಯೋಜಿಸುತ್ತಿರುವುದು ಸಂತಸದ ವಿಚಾರ ಎಂದು ಹೇಳಿದ್ದಾರೆ. ಕೇಂದ್ರ ಕೈಗಾರಿಕಾ ಸಚಿವಾಲಯ ಪಿಎಂ ಇ ಡ್ರೈವ್ ಯೋಜನೆ ಅಡಿಯಲ್ಲಿ ರಾಷ್ಟವ್ಯಾಪಿ ಬ್ಯಾಟರಿಗಳ ಉತ್ಪಾದನೆಗೆ ಉತ್ತೇಜನ ನೀಡುತ್ತಿದೆ. ಇದು ದೇಶದ ಜಿಡಿಪಿ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Roadmap for EV charging infrastructure will be guided by three core principles: accessibility, ensuring charging stations are available across urban and rural India; affordability, making EV charging cost effective for every citizen; reliability, delivering a seamless, safe and dependable and a user experience. This is not just about infrastructure, this is about building the foundation of India's clean mobility revolution. This is about reducing our dependence on fossil fuels, strengthening energy security.
0: ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯವನ್ನು ವಿಸ್ತರಿಸುವತ್ತ ಗಮನ ಹರಿಸಿದ ಈ ಸಮ್ಮೇಳನದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಬಿಎಚ್ಇಎಲ್, ಐಸಿಎಟ್ ತೈಲ ಮಾರಾಟ ಕಂಪನಿಗಳು, ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮದ ಪಾಲುದಾರರು ಉಪಸ್ಥಿತರಿದ್ದರು. ರಾಜ್ಯದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ

0: ಬಳಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು ಎರಡು ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೇ ಬಾರೆ ಮೇ ಸಮಝಾ ದೀಜಿಯೇ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೇ ಬಾರೆ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಹಿ ಪಡಾ ದೀಜಿಯೇ.
2: ಅಚ್ಚಾ ಕವಿತಾ ಪಡಾನೆ ಕೇ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೇ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೇ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೇ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹಿ, ಆಪ್ ಹೀ ಬತಾಯಿಯೇ.

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳ
0: ಅದೇ ಉತ್ಸಾಹ ನಿರಂತರ ಮನರಂಜನೆ ಆಗಲು ಈಗಲೂ ಯಾವಾಗ

ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ ಸಂಜೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ಪುಷ್ಟೀಕರಿಸಿದ ಬಯೋಚಾರ್ನ ಪ್ರಯೋಜನಗಳು, ಈ ಕುರಿತಾಗಿ ಡಾಕ್ಟರ್ ಅನಿಲ್ ಕುಮಾರ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಸಿರಿಗಂಧ 7:45. ಇನ್ನು ರಾತ್ರಿ 9:15 ರವಿಶೇಖರ್ ಎನ್ ಜೆ ಹಾಡಿರುವ ಭಾವಗೀತೆಗಳು. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ಎಲ್ ಅವರ ಹಾಡುಗಾರಿಕೆ ಇದೆ. ವಯಲಿನ್ ಸಹಕಾರ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇಲ್ಲಿವರೆಗೂ ನಿಲಯದ ಇಂದಿನ ಪ್ರಸಾರ ಕಾರ್ಯ ಅಂದರೆ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುತ್ತೆ. ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಔರ್ ಫಿರ್ ಜಬ್ ಮೆಹಮಾನ್ ಆತೆ ಹೇ ತೋ ಬಚ್ಚೆ ಭೀ ಬಹುತ್ ಸಾರೇ ಹೋ ಜಾತೆ ಹೇ ತೋ ಜೋ ಮಹಿಳಾಓಂ ಕಿ ಜಿಮ್ಮೇದಾರಿ ಹೇ ವೋ ಬಹುತ್ ಬಢ್ ಜಾತಿ ಹೇ, ಖಾಸ್ ತೌರ್ ಪರ್ ಕ್ಯೂಂಕಿ ಏಕ್ ತೋ ಗರ್ಮಿ ಕೆ ದಿನ ಊಪರ್ ಸೇ ರಸೋಯಿ ಕಾ ಜೋ ಕಾಮ್ ಹೇ ವೋ ಬಹುತ್ ಬಢ್ ಜಾತಾ
2: ಹೈ ಹೈ ಯೇ ತೋ ಪೂಚೋ ನಾ ಸಚ್ ಮೇ ದೇಖೋ ಪಸೀನಾ ತೋ ಬಹುತ್ ಆತಾ ಹೇ ಐಸಾ ಲಗ್ತಾ ಹೇ ಕಿ ಕಬ್ ಬಸ್ ಯೇ ಬನ್ ಜಾಯೇ ಜೋ ಭೀ ವ್ಯಂಜನ್ ಬನ್ ರಹಾ ಹೇ ಯೇ ಬನ್ ಜಾಯೇ ಔರ್ ಹಮ್ ಬಾಹರ್ ಜಾಯೇ ಲೇಕಿನ್ ಯೇ ಬಾತ್ ಭೀ ಹೈ ಕಹೀ ಬಚ್ಚೆ ನಾನಿ ಕೆ ಘರ್ ಆಯೇ ಹೋಂಗೆ ಕಹೀ ಬಚ್ಚೆ ದಾದಿ ಕೆ ಘರ್ ಆಯೇ ಹೋಂಗೆ ಯಾ ಕಹೀ ಬುವಾ ಕಿಸಿ ಕಿಸಿ ಕೆ ಘರ್ ಪೆ ಆಯಿ ಹೋಗಿ ಯಾ ಹಮ್ ಕಹೀ ಗಯೇ ಹೋಂಗೆ ಯೇ ಬಾತ್ ತೋ ಗರ್ಮಿಯೋ ಮೇ ಯೇ ಮೈ ಔರ್ ಯೇ ಜೂನ್ ಕಾ ಮಹೀನಾ ಹೈ ಇಸ್ಮೇ ಯೇ ಸಬ್ ಚೀಜೇ ಚಲ್ತಿ ಹೈ ಔರ್ ದೇಖೋ ಫಿರ್ ಯಾದೇ ಭೀ ತೋ ವಹೀ ಬನ್ತಿ ಹೈ ಕಿತ್ನಿ ಬಾತೇ ಹಮ್ ಸಂಜೋತೆ ಹೈ ಕಿತ್ನಿ ಹಮಾರೇ ಜಬ್ ಯಾದೋ ಕೆ ಗಲಿಯಾರೇ ಮೇ ಜಾತೇ ಹಮ್ ಅಪ್ನೆ ದಿನೋ ಮೇ ಹೀ ಜಾತೇ ಅಗರ್ ಚಂಚಲ್
1: ಹಾಲಾಂಕಿ ಸಮಯ ಬದಲ್ ರಹಾ ಹೈ ಪಹಲೆ ಏಕ್ ಏಕ್ ಪೂರೆ ದೋ ದೋ ಮಹೀನೆ ಡೇಢ್ ಮಹೀನೆ ಕೆ ಲಿಯೇ ಹಮ್ ನಾನಿ ಕೆ ಘರ್ ಚಲೇ ಜಾಯಾ ಕರ್ತೆ ಥೆ ಆಜಕಲ್ ಕ್ಯೂಂಕಿ ಸಮಯ ಬದಲ್ ರಹಾ ಹೈ ಹಮ್ ಲೋಗ್ ಭೀ ಬಹುತ್ ಸಾರಿ ಬಚ್ಚೋ ಕೋ ಆಕ್ಟಿವಿಟೀಸ್ ಕೆ ಲಿಯೇ ಡಾಲ್ ದೇತೆ ಹೈ ತೋ ಸಮಯ ಕಮ್ ಹೋತಾ ಹೈ ಲೇಕಿನ್ ಫಿರ್ ಭೀ ಲಗ್ತಾ ಹೈ ಕಿ ಛುಟ್ಟಿ ಆಯಿ ಹೈ ಬಚ್ಚೋ ಕಿ ಥೋಡೆ ಬದಲಾವ್ ಕೆ ಲಿಯೇ ಕ್ಯೂ ನಾ ಕಹೀ ಬಾಹರ್ ಚಲಾ ಜಾಯೆ ತೋ ಏಕ್ ಹಫ್ತಾ 10 ದಿನ ಕಾ ಸಮಯ ನಿಕಾಲ್ ಕರ್ ತೋ ಹಮ್ ಛುಟ್ಟಿ ಮನಾನೆ ಚಲ್ ಹೀ ಜಾತೇ ಹೈ ಕಿಸಿ ನಾ ಕಿಸಿ ರಿಶ್ತೆದಾರ್ ಕೆ ಘರ್ ಯಾ ತೋ ಫಿರ್ ಕಿಸಿ ಜಗಹ ಪರ್ ಘೂಮ್ನೆ ಚಲೇ ಜಾತೇ ಹೈ ಲೇಕಿನ್ ಜಬ್ ಹಮ್ ಜಾತೇ ಹೈ ಕಿಸಿ ರಿಶ್ತೆದಾರ್ ಕೆ ಘರ್ ತೋ ವಹಾ ಜಬ್ ಉನ್ಕಾ ಕಾಮ್ ಬಢ್ತಾ ಹೈ ತೋ ಮುಝೆ ಲಗ್ತಾ ಹೈ ಕಿ ಹಮ್ ಲೋಗ್ ಜೋ ಜಾತೇ ಹೈ ವಹಾ ಹಮೇ ಭೀ ಥೋಡಾ ಹಾಥ್ ಬಟಾನಾ ಚಾಹಿಯೇ ಇಸ್ ಪರ್ ಹಮಾರಿ ಶಿಕ್ಷಕೋ ಕೆ ಕ್ಯಾ ಅನುಭವ ಹೈ ಕ್ಯಾ ಉನ್ಕೆ ಊಪರ್ ಭೀ ಕಭಿ ಉನ್ಹೇ ಲಗ್ತಾ ಹೈ ಕಿ ಕಾಮ್ ಕಾ ಬೋಝ ಬಹುತ್ ಬಢ್ ಗಯಾ ಹೈ ತೋ ಝುಂಝುಲಾಹಟ್ ಆತಿ ಹೈ ಯಾ ಆಯ ಮೆಹಮಾನೋ ಕೆ ಸಾಥ್ ಮೇ ವೋ ಏಕ್ ಯಾದೇ ಬನಾನೇ ಕೆ ಲಿಯೇ ಬಹುತ್ ಖುಷ್ ಹೋತಿ ಹೈ ಉನ್ಕೆ ಅಪ್ನೇ ಅಚ್ಚೆ ಬುರೆ ಖಟ್ಟೆ ಮೀಠೆ ಸಭಿ ತರಹ ಕೆ ಜೋ ಭೀ ಅನುಭವ ಹೈ ವೋ ಹಮಾರೇ ಸಾಥ್ ಸಾಝಾ ಕರ್ ಸಕ್ತಿ ಹೈ
2: ಔರ್ ಸಾಥ್ ಮೇ ಯೇ ಭೀ ಬತಾಯಿಯೇಗಾ ಕಿ ಆಪ್ಕೆ ಘರ್ ಮೇ ಬಚ್ಚೆ ಆಯೆ ಹೈ ಯಾ ಆಪ್ಕೆ ಘರ್ ಕೆ ಬಚ್ಚೆ ಕಹೀ ಗಯೆ ಹೈ ಕ್ಯಾ ಚಲ್ ರಹಾ ಹೈ ಇನ್ ದಿನೋ ಘರ್ ಮೇ ಖೂಬ್ ಸಾರಿ ಜೋ ಚಿಲ್ಲ ಚಹಲ್ ಕದಮಿ ಚಲ್ ರಹೀ ಹೈ ಯಾ ಅಭಿ ಕಹೀ ಬಚ್ಚೆ ಗಯೆ ಹುಏ ತೋ ಘರ್ ಮೇ ಶಾಂತಿ ಹೈ ಸಬ್ ತರಹ ಕಿ ಜೋ ಭೀ ಬಾತೇ ಆಪ್ ಚಾಹತಿ ಹೈ ಸಾಝಾ ಜರೂರ್ ಕರಿಯೇಗಾ
1: ಔರ್ ಹಮ್ ಜಬ್ ಅಪ್ನೇ ಬಡೆ ಬುಜುರ್ಗೋ ಕೆ ಪಾಸ್ ಬೈಠತೆ ಹೈ ನಾ ತೋ ಉನ್ಕಿ ಬಾತೇ ಜಬ್ ಹಮ್ ಸುನ್ತೆ ಹೈ ತೋ ಉಸ್ಮೇ ಬಹುತ್ ಸಾರೇ ಕಹಾವತೇ ಮುಹಾವರೆ ಯೇ ಸುನ್ನೆ ಕೋ ಮಿಲ್ತಿ ಹೈ ಔರ್ ಯೇ ಐಸೆ ಮುಹಾವರೆ ಯಾ ಕಹಾವತೇ ಜೋ ಹೋತಿ ಥಿ ನಾ ಚಾರ್ ಶಬ್ದೋ ಮೇ 40 ಲೈನೋ ಕಿ ಕೋಯಿ ಬಡಿ ಬಾತ್ ಕಹೆ ಜಾತೆ ಥೆ ಐಸೆ ಶಬ್ದ ಹೋತೆ ಹೈ
2: ಯಾನಿ ಕಿ
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ 3:05. ಇದು ಮಂಗಳವಾರದ ಮಂಗಳಕರ ಅಪರಾಹ್ನ ಹೊತ್ತು. ಎಲ್ಲರೂ ಕೂಡ ಊಟ ಮುಗಿಸಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ? ಈಗ ನಮ್ಮ ತಲೆಗೆ ಕೆಲಸ ಕೊಡುವಂತಹ ಬುದ್ಧಿ ಎಷ್ಟಿದೆ ಅಂತ ಚೆಕ್ ಮಾಡುವಂತಹ ಕಾರ್ಯಕ್ರಮ ಹೊಂಬಿಸಿಲು. ಹೊಂಬಿಸಿಲಿನಲ್ಲಿ ನಾವು ಪ್ರಶ್ನೆಯನ್ನು ಕೇಳ್ತೀವಿ, ನೀವು ಸರಿಯಾದ ಉತ್ತರವನ್ನು ನಿಮ್ಮ ಚಂದದ ಹೆಸರು, ಊರಿನ ಹೆಸರಿನೊಂದಿಗೆ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ 9408090103 ಕರೆ ಮಾಡಿ. ಉತ್ತರ ನೀಡೋದಾದರೆ 0800228120. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ಅಕ್ಷರಗಳನ್ನು ಜೋಡಿಸಿ ಅರ್ಥಪೂರ್ಣ ಪದವನ್ನಾಗಿ ತಿಳಿಸಿ. ಕೊಟ್ಟಿರೋ ಅಕ್ಷರಗಳನ್ನು ಸರಿಯಾಗಿ ಜೋಡಿಸ್ಬೇಕು, ಅರ್ಥಪೂರ್ಣ ಪದ ಬರೋ ಹಾಗೆ ಮಾಡಿ ನಮಗೆ ತಿಳಿಸ್ಬೇಕು. ಅಕ್ಷರಗಳು ಈ ರೀತಿಯಾಗಿದೆ: ಕ ದ ರಿ ನ ಮ ಕ ಯ. ಇದನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ತಿಳಿಸಿ. ಇನ್ನೊಮ್ಮೆ ಗಮನವಿಟ್ಟು ಬೇಕಾದ್ರೆ ಬರ್ಕೊಂಬಿಡಿ ಬೇಗ. ಕ ದ ರಿ ನ ಮ ಕ ಯ.

ಬರ್ಲಿ ಉತ್ತರ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಪ್ರಶ್ನೆ ಕೇಳಿದ್ವಿ, ಕೊಟ್ಟಿರುವಂತಹ ಅಕ್ಷರಗಳನ್ನ ಜೋಡಿಸಿ ಸರಿಯಾದ ಅರ್ಥಪೂರ್ಣ ಪದವನ್ನ ತಿಳಿಸಿ ಅಂತ. ಏನು ಎಷ್ಟು ಚೆನ್ನಾಗಿ ಕಲಿಸ್ಬಿಡ್ತಾರೆ ಗೊತ್ತಾ, ಕ ದ ರಿ ನ ಮ ಕ ಯ, ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ವಿ. ಸಾಕಷ್ಟು ಜನ ಜಗದಾಂಬಿಕಾ, ಹಂಸವೇಣಿ, ದೇವಿ ಸಿಂಗ್, ಸರೋಜಾ ಸಿಂಗ್, ಚಾಮರಾಜಪೇಟೆ, ಸುಧಾನಾರಾಯಣ್, ಕೆಹಳ್ಳಿ, ಬಿ ಎಂ ವಿಶ್ವನಾಥ್, ರಾಮಸಾಗರ, ನೇತ್ರ ಕೆಂಗೇರಿ, ರೇಖಾ ಯಲಹಂಕ, ಆಶಾಶಣೆ, ಮಡಿಕೇರಿ, ಶ್ರೀನಿವಾಸ್, ಪದ್ಮನಾಭನಗರ, ಹೊನ್ನೂರು ಅಲ್ಲಿ, ಹನುಮಂತುರ, ಮಹೇಶ್, ಬಿ ಸಿ ಸಿ ಲೇಔಟ್ ಸೇರಿದಂತೆ ಅನೇಕರು ಸರಿ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಮದಕರಿ ನಾಯಕ. ಮದಕರಿ ನಾಯಕ ಅಂತ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರಾ, ನಿಮ್ಮ ಹೆಸರು ಹೇಳಿದಿದ್ರು, ನಿಮ್ಮನ್ನು ಕೂಡ ನಾವು ಪರಿಗಣಿಸಿದ್ದೀವಿ, ನಿಮ್ಮ ಹೆಸರು ಹೇಳಿದ್ದೀವಿ ಅಂದ್ಕೊಂಡು ಚಪ್ಪಾಳೆ ಸದ್ದು ನಿಮಗಾಗಿ. ಮದಕರಿ ನಾಯಕ ಅಂತ ಉತ್ತರ ಕೊಟ್ಟವರು ಎಲ್ಲರ ಮುಖದಲ್ಲಿ ನಗು ಮೂಡ್ತಾ ಇದೆ, ಯಾಕಂದ್ರೆ ಅವ್ರಿಗಾಗಿ ಸಿಕ್ಕಿದೆ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಯ್ಯೋ ಶಿವನೇ ಗೀತೆಯನ್ನ ಕೇಳಿದ್ರಿ ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ಕಲ್ಟ್ ಚಿತ್ರದಿಂದ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆ, ಜಸ್ಕರಣ್ ಸಿಂಗ್ ಅವರ ಜೊತೆಯಾಗಿ ಪೃಥ್ವಿ ಭಟ್ ದನಿ ನೀಡಿದ್ರು. ಈಗ ಮತ್ತೊಂದು ಪ್ರಶ್ನೆ, ಇದು ಹೊಂಬಿಸಿಲು. ತಮಟೆಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ತಮಟೆಯನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಡ್ಯಾಶ್ ಎಂದು ಕರೆಯುತ್ತಾರೆ. ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ನೀವು ಸರಿಯಾದ ಉತ್ತರವನ್ನು ತುಂಬಿಟ್ಟು ನಿಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿಬಿಟ್ಟು 9490901013ಗೆ ಕಳಿಸ್ಬಿಡಿ. ಓಕೆ, ಏನು ಕಳಿಸ್ಬಿಡು ಅಂದ್ರೆ ಯಾರಿಗ ಹೇಳ್ತಾವ್ರ ಪರ್ಟಿಕ್ಯುಲರ್ ಆಗಿ ಅನ್ಕೋಬಿಡಿಪ್ಪ. ಆಮೇಲೆ ಏನಾದ್ರು ಕಾಲ್ ಮಾಡೋದಾದ್ರೆ 0800228126ಗೆ ಕರೆ ಮಾಡಿ ತಿಳಿಸ್ಕೊಡಿ. ಕೇಳ್ತಾರೆ ಹೊಂಬೆಸ್ಲೋ.

ಮಳೆ ಆಗ್ತಿದ್ಯಾ ಗೊತ್ತಾಗ್ತಿಲ್ಲ ರೀ, ಆದ್ರೆ ಇಲ್ಲಂತೂ ಬಿಸಿಲು ಬಿಸಿ ಬಿಸಿ ಆಗಿದೆ. ನಿಮ್ಮೂರಲ್ಲಿ ಹಂಗೆ ಮಳೆ ಆಯ್ತಾ? ಹನಿ ಬರ್ತಾ ಇದೆಯಾ?

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
2: ಆತ್ಮೀಯರನ್ನೇ ಕೇಳ್ತಿದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾವು ಪ್ರಶ್ನೆ ಕೇಳಿದ್ವಿ, ನಮ್ ಜೊತೆ ಸರಿ ಉತ್ತರ ಕೊಡ್ತೀವಿ ಅಂತ ಲಿಸ್ನರ್ ರೆಡಿ ಇದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ.
2: ನಿಮ್ ಹೆಸರು?
3: ಬಾಹುಬಲಿ.
2: ಬಾಹುಬಲಿ?
3: ಹೌದು.
2: ನಿಮ್ ಹೆಸರು ಬಾಹುಬಲಿ?
3: ಹೌದು.
2: ಓ, ಎಲ್ಲಿಂದ ಸರ್?
3: ಜಮಖಂಡಿ ತಾಲೂಕು,
2: ಬಾಗಲಕೋಟೆ
3: ಜಿಲ್ಲೆ.
2: ಬಾಗಲಕೋಟೆ ಜಿಲ್ಲೆ ಅವರು, ಜಮಖಂಡಿ ಅವರು. ಏನ್ ಮಾಡ್ಕೊಂಡ್ರದ್ ಬಾಹುಬಲಿ ಅವರು? ವಾವ್, ನನ್ ವಾಯ್ಸ್ ನಂಗೆ ಕೇಳಿಸ್ತೈತಲ್ಲ. ನೀವು
3: ಕಣ್ಣಿಲ್ರಿ?
2: ಕಣ್ಣಿಲ್ಲ ನಿಮ್ಗೆ? ಯಾವಾಗಿಂದಾರಿ ಅಂದ್ರೆ ಹುಡ್ದಾಗಿಂದನೆ ಸಮಸ್ಯೆ ಇತ್ತ ಹೇಗೆ ಅಂತ?
3: ಸಣ್ಣ ಹುಡುಗ ಇದ್ದ.
2: ಸಣ್ಣ ಹುಡುಗಿಂದ ಶಾಲೆಗೆ ಹೋಗಿದ್ರಿ ನೀವು?
3: ನಾಲ್ಕನೇ
2: ತರಗತಿ ತನಕ. ಹೆಂಗ್ ಕಾಲ್ ಮಾಡಿದ್ರಿ ಮತ್ತೆ ನಮ್ಗೆ ಫೋನ್ ಅಲ್ಲಿ?
3: ಕೀಪ್ಯಾಡ್ ಮೊಬೈಲ್.
2: ಗೊತ್ತಾಗತ್ತಲ್ವ ನಿಮ್ಗೆ? ನಾಲ್ಕನೇ ಕ್ಲಾಸ್ ತನಕ ಏನು ಹೇಗೆ ಓದಿದ್ದು ತಾವು ಅಂದ್ರೆ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತ? ಎಷ್ಟು ಪರ್ಸೆಂಟೇಜ್ ಬ್ಲೈಂಡ್ ಇದೆ ಅಂತ ಬ್ಲೈಂಡ್ನೆಸ್?
3: ಒಂದ್ ಕಣ್ಣು ಐತ್ರಿ, ನಡು ಹೋತ್ರಿ.
2: ಓಹೋ, ಈಗ ಎರಡೂ ಕಣ್ಣಿನ ದೃಷ್ಟಿ ಇಲ್ಲ.
3: ಇಲ್ರಿ.
2: ಮನೆಯಾಗ ಯಾರು ಇದಾರಿ?
3: ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರು.
2: ಹೌದಾ? ಅವ್ರು ನಿಮ್ಮನ್ನ ನೋಡ್ಕೊಂತಾರಿ?
3: ನೋಡ್ಕೊತಾರೆ.
2: ಓಕೆ, ನಾವು ಪ್ರಶ್ನೆ ಕೇಳಿದ್ವಿ. ಏನ್ ಪ್ರಶ್ನೆ ಹೇಳಿ?
3: ಹಲಗಿರಿ.
2: ಪ್ರಶ್ನೆ ಹೇಳಿ. ಹಿಂದೆ
3: ಪ್ರಶ್ನೆ ಹಲಗಿರಿ.
2: ನೀವು ಉತ್ತರ ಹೇಳ್ತಿದ್ದೀರಾ, ನಾನ್ ಕೇಳಿದ ಪ್ರಶ್ನೆನ ರಿಪೀಟ್ ಮಾಡಿ. ನಾನು ಏನ್ ಪ್ರಶ್ನೆ ಕೇಳಿದ್ದೆ?
3: ಟಮಟೆ ಏನ ಕೇಳಿದ್ರಿ? ಅದಕ್ಕ ಹಲಗಿರಿ.
2: ಹಲಗಿ, ಹಲಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕ ಕಡೆ ಅಲ್ವಾ? ಉತ್ತರ ನಿಮ್ಗೆ ಗೊತ್ತಾಯ್ತಾ? ಯಾರಾದ್ರೂ ಹೇಳ್ಕೊಟ್ರ?
3: ನಮಗ್ ಗೊತ್ತೈತಿ.
2: ನಿಮ್ ಕಡೆ ಜಮಖಂಡಿಯಾಗೆ ಹಲಗಿ ಅಂತಾರ ತಮಟೆ ಅಂತಾರ?
3: ಹಲ್ಗಿ
2: ಅಂತಾರ. ಬಾಗಲಕೋಟೆ ಆ ಕಡೆ ಬರುತ್ತೆ. ಏನ್ ನನ್ ಧ್ವನಿ ನನ್ಗೆ ಕೇಳಿಸ್ತಿದ್ದಲ್ಲ, ಇಡೀ ಮನೆ ಕೇಳ್ತಿದ್ಯಾ ರೇಡಿಯೋನ? ಊರಿಗೆ ಕೇಳಂಗ್ ಇಟ್ಟಿದೆ ನಂಗಾರ ನೀವು ಸೌಂಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಹುಬಲಿ ಅವರೇ, ನಿಮ್ ಜೊತೆ ಮಾತನಾಡಿ ಖುಷಿ ಆಯ್ತು. ಖುಷಿ ಆಗಿರಿ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್, ಸರಿಯಾದ ಉತ್ತರ ಕೊಟ್ಟಿದ್ದೀರಾ.
3: ಥ್ಯಾಂಕ್ ಯು,
2: ಬಾಯ್. ನಾವು ಪ್ರಶ್ನೆ ಕೇಳಿದ್ವಿ, ತಮಟೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೆಂದು ಕರೆಯುತ್ತಾರೆ? ಹಲಗಿ ಅಥವಾ ಹಲಗೆ ಎಂದು ಕರೆಯುತ್ತಾರೆ. ಸರಿ ಉತ್ತರ ಕೊಟ್ಟಂತಹ ಹರೀಶ್ ಮಲ್ಲೇಶ್ವರ, ರಾಧಾಕೃಷ್ಣ ಚಲ್ಲಹಳ್ಳಿ, ಈರಣ್ಣ ಬೆಂಗಾಲಿ ರಾಯಚೂರು, ದಿಲೀಪ್ ಕಲ್ಯಾಣ್ ಕರ್ ವಿಜಯನಗರ್, ರಾಕೇಶ್ ಹರಿಹರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಮ್ಲೆ, ಔಟು ಬಿಂದು ಪ್ರಕಾಶ್, ನವೀನ್, ಜೆ ಎಂ ಬೈಲಹೊಂಗ್ಲ, ಬೋಪ ವೆಂಕಟೇಶ್ ಬೋಧನ ಹೊಸಳ್ಳಿ, ಹಸನ್ ಸಾಬ್ ಹನುಮಂತ್ಪುರ, ಸುರೇಂದ್ರ ಕುಂದಾಪುರ, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಯಾರೆಲ್ಲ ಹಲಗೆ ಅಥವಾ ಹಲ್ಗಿ ಎಂದು ಉತ್ತರ ಕಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಚಪ್ಪಾಳೆಯ ಅಭಿನಂದನೆ. ಚಪ್ಪಾಳೆ ಅಷ್ಟೇ ಅಲ್ಲ, ಶಿಳ್ಳೆನೂ ಕೇಳಿಸ್ತಾ. ಶಿಳ್ಳೆನೂ ಸದ್ದು ಕೇಳಿಸ್ತಾ ಇದೆ. ಕೇಳಿಸ್ಕೊಂಡಿದ್ದೀರಾ, ಖುಷಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ಪ್ರಶ್ನೆಯನ್ನ ಕೇಳುವಂತ ಸಮಸ್ಯೆ ಅಲ್ಲ, ಸಮಯ. ಹೆಡ್ಫೋನ್ ಹಾಕೊಂಡ್ರೆ ಹೆಂಗಾಗತ್ತಾ ಅಂತ ಕೆಲವರು ಬೇರೆ ಬೇರೆ ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಕೆಲವರು ದಮ್ಮಡಿ ಅಂತ ಕಳಿಸಿದ್ದೀರಾ, ಕೆಲವರು ಡಮರುಗ ಅಂತ ಕಳಿಸಿದ್ದೀರಾ. ತಮ್ಮಟನೇ ಬೇರೆ, ದಮ್ಮಡಿನೇ ಬೇರೆ, ಡಮರುಗನೇ ಬೇರೆ. ಬೇರೆ ಬೇರೆ ವಾದ್ಯ ಪ್ರಕಾರಗಳವೆಲ್ಲ ವಾದ್ಯಗಳು. ನಮ್ಮ ಡೊಳ್ಳು ಅಂತಲೂ ಕಳಿಸಿದ್ದಾರೆ ಕೆಲವನು. ಡೊಳ್ಳು ಬೇರೆ, ತಮಟೆ ಬೇರೆ.

ಅವೆಲ್ಲವೂ ಕೂಡ ಜಾನಪದ ವಾದ್ಯಗಳು. ಓಕೆ, ಉತ್ತರ ಕೊಟ್ಟಂತವ್ರಿಗೆ ಧನ್ಯವಾದಗಳು. ಈಗ ಲೆಕ್ಕದ ಕಡೆ ಹೋಗೋಣ ಸ್ವಲ್ಪ. ಹ್ಮ್, ಯಾರ್ಯಾರು ಲೆಕ್ಕದಲ್ಲಿ ಫಾಸ್ಟ್ ಇದ್ದೀರಾ, ಫಾಸ್ಟ್ ಆಗಿ ಉತ್ತರ ಕೊಡ್ತೀರಾ ಅಂತ ಭಾವಿಸ್ತಾ, ಈ ಲೆಕ್ಕದ ಮೊತ್ತ ಎಷ್ಟು ಅಂತ ನಾವು ಕೇಳ್ತಾ ಇದ್ದೀವಿ. ಪ್ರಶ್ನೆ 543 × 543 ಎಷ್ಟು ನಿಮ್ಮ ಉತ್ತರ ಏನು? ಬೇಗ ಬೇಗ ವಾಟ್ಸಪ್ ಮಾಡಿ 9489801013. ಕರೆ ಮಾಡೋದಾದ್ರೆ 0800228126. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬೆಸಿಲು ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಪ್ರಶ್ನೆ ಕೇಳಿದ್ವಿ, ಈ ಲೆಕ್ಕದ ಮೊತ್ತ ಎಷ್ಟು? 543 × 543. ಇಲ್ಲೇನು ಕೂಡಬೇಕಾ, ಕಳಿಬೇಕಾ, ಗುಣಿಸ್ಬೇಕಾ, ಭಾಗಾಕಾರ ಮಾಡಬೇಕಾ, ಏನು ಮಾಡಬೇಕು ಅಂತಲೇ ಕೆಲವ್ರಿಗೆ ಯೋಚನೆ ಆಗಿರಬಹುದು. 8 ಅಂದ ತಕ್ಷಣ ಏ ಇದು ಗುಣಿಸ್ಬೇಕಷ್ಟೇ, 2 ಇಲ್ಲ 4 ಹಂಗೆ ಮಗ್ಗಿ ಹೇಳ್ದಂಗೆ ಹೇಳ್ಬಿಡ್ಬೇಕು. 543 ಎಷ್ಟು ಅಪ್ಪ, ಈ ಮಗ್ಗಿ ನಂಗೆ ಬರಲ್ಲ, ನಮ್ಮ ಮಗ್ಗೆ ಪುಸ್ತಕದಲ್ಲಿ ಇದಿರಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ, ಕೆಲವರು ನೋಟ್ಬುಕ್ ತೊಗೊಂಡು ಪೆನ್ ತೊಗೊಂಡು ಲೆಕ್ಕ ಹಾಕಿದ್ರೆ, ಕೆಲವ್ರು ಕೈಯಲ್ಲೇ ಮೊಬೈಲ್ ಇದೆಯಲ್ಲ ಅಂತ ಕ್ಯಾಲ್ಕುಲೇಟರ್ಲಿ ಲೆಕ್ಕ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಏನೋ ಗೊತ್ತಿಲ್ಲ. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಎನ್ನ ಪ್ರಸಾದ್, ರಾಜಾಜಿನಗರ್, ಸುಷ್ಮಾ ಕಾರ್ತಿಕ್, ಆನೇಕಲ್, ಬಾಬಾ ಕಲ್ಯಾಣ್, ಬೆಂಗಳೂರು, ಬಿಳೆಬಾವಿ, ಮಂಜುನಾಥ್, ನೋಬಲ್ ಟೈಲರ್, ಮುನಿರಾಬಾದ್, ವರಲಕ್ಷ್ಮಿ, ಪೀಣ್ಯ, ಅಶ್ವಿನಿ, ಅಮರೇಶ್, ದಾವಣಗೆರೆ, ಸುಧಾ, ಬೂದಿಹಾಳ್, ಗುರುರಾಜ್ ಕುಟುಂಬ, ವಿರೂಪಾಕ್ಷಪುರ, ಪದ್ಮಶ್ರೀ ಕುಟುಂಬ, ರಾಮಚಂದ್ರಪುರ ಸೇರಿದಂತೆ ಅನೇಕರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇವರು ಏನು ಬಿಡಿ ಸ್ಥಾನದ ಗುಣಾಕಾರದ ಮೊದಲು 543 3 ಗುಣಿಸಿ ಆಮೇಲೆ ಇಷ್ಟು ಬರುತ್ತೆ, 10 ಸ್ಥಾನದ ಗುಣಾಕಾರ ನಂತರ 40 ಗುಣಿಸಿ 4 ಗುಣಿಸಿ ಕೊನೆಯಲ್ಲೊಂದು ಸೇರಿಸಿ, ಯಪ್ಪ ಇಷ್ಟೆಲ್ಲ ಮಾಡಬೇಕಾ ಅಂತ ನಂಗೆ ಯೋಚನೆ ಆಗ್ತಾ

0: ಇದೆ. ಯಾರೆಲ್ಲ ಈಗ ಹೆಸರು ಹೇಳೋದವ್ರು ಬಿಟ್ಟು ಯಾರೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡದೆ ನಿಮ್ಮ ಮೈಂಡನ್ನು ಯೂಸ್ ಮಾಡಿ ಲೆಕ್ಕ ಹಾಕಿ ಕಳಿಸಿದ್ದೀರೋ, ಮೊದಲು ನಿಮಗೆ ಚಪ್ಪಾಳೆ, ಜೊತೆಗೆ ನಮ್ಮ ಕೇಳುಗರು ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಚಪ್ಪಾಳೆ. ಸರಿಯಾದ ಲೆಕ್ಕ 294849. 294849 ಈ ಸಂಖ್ಯೆನ ನೀವು ಕಳಿಸಿದ್ರೆ 294849 ನಿಮ್ಮ ಉತ್ತರ ಆಗಿದ್ರೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕ್ಯಾಲ್ಕುಲೇಟರ್ ಬಳಸಿ ಲೆಕ್ಕ ಮಾಡಿ ಕಳಿಸ್ಕೊಟ್ಟಿದ್ದವ್ರಿಗೆ ತುಂಬ ತುಂಬ ತುಂಬನೇ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಕೇಳ್ತಾರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು. ವಿಜಯಪ್ರಕಾಶ್ ಅವರ ದನಿಯಲ್ಲಿ ಮೂಡಿ ಬಂತು ಲವ್ ಮಕ್ಟೇಲ್ 3 ಚಿತ್ರದ ಮದ್ದು ಮನಸ್ಸೆ ಹಾಡು. ನಕುಲ್ ಅಭ್ಯಂಕರ್ ಅವರ ಸಂಗೀತ ಸಂಯೋಜನೆ, ಅರುಣ್ ಕುಮಾರ್ ಅವರ ಸಾಹಿತ್ಯ ರಚನೆ. ಇದಕ್ಕೂ ಮುಂಚೆ ಕೇಳಿದ ಗೀತೆ ಯಾರೋ ನಾ ಕಾಣೆ ಕಾಟ್ಲಿ ಚಿತ್ರದಿಂದ ಟಿಪ್ಪು ಮತ್ತು ಧನಿಯ ಸಂಗಡಿಗರ ದನಿಯಲ್ಲಿ. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ, ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆ. ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು.
1: ನೀ ಬಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ಸೆಳೆದಾಗ ಸೋತೆ ನಾನಾಗ.
2: ಅಂದಿಗೂ ಇಂದಿಗೂ ಎಂದೆಂದಿಗೂ
3: ಮಾಹಿತಿಗೆ ಮಿತಿಯಿಲ್ಲ,
2: ಮನರಂಜನೆಗೆ ಕೊನೆಯಿಲ್ಲ.
4: ನೆನಪೆ ನಿತ್ಯ ಮಲ್ಲಿಗೆ,
2: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
3: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
2: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90.

0: माननीय प्रधानमंत्री श्री नरेंद्र मोदी जी का देश के सभी एग्जाम वॉरियर्स के लिए विशेष संदेश।
1: जिंदगी परीक्षा के लिए नहीं है, हमारे जीवन को बनाने के लिए शिक्षा एक माध्यम है।
0: NCPCR आयोजित कर रहा है परीक्षा पर्व, जिसके लाइव सेशन के दौरान आप परीक्षा से संबंधित प्रश्न एक्सपर्ट से पूछ सकते हैं, जो कि 23 अप्रैल से 23 मई तक चलेंगे। अधिक जानकारी के लिए www.ncpcr.gov.in पर लॉगिन करें।
2: ಹೊರಗೆ ಬಿಸಿಲಿದೆ, ಆದರೆ ನಮ್ಮ ಸುತ್ತಮುತ್ತ ನಮ್ಮ ಮೈಂಡ್ ಕೂಡ ಬಿಸಿಲ ಥರ ಸುಡ್ತಾ ಇದೆ. ಯಾಕಂದರೆ ಪ್ರಶ್ನೆಗಳ ಬಿಸಿ ಆಗಿದೆ ಅಂತ ಕೆಲವರು ಹೇಳ್ತಿದ್ದೀರಾ. 3:30 ಮಂಗಳವಾರದ ಮಂಗಳಕರ ಮಧ್ಯಾಹ್ನದ ಹೊತ್ತು ಹೊಂಬಿಸಿಲು ಸಾಕ್ತಾ ಇದೆ ಕನ್ನಡ ಕಾಮನಬಿಲ್ಲಿನಲ್ಲಿ. ಈಗ ಮತ್ತೊಂದು ಪ್ರಶ್ನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ತಪ್ಪು ತಿಳಿಸಿ. ಸರಿನಾ ತಪ್ಪಾ ಅನ್ನೋದನ್ನ ನೀವು ಹೇಳಿ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ರೈಟ್ ಆರ್ ರಾಂಗ್? ವಾಟ್ಸ್ ಯುವರ್ ಆನ್ಸರ್? ಬೇಗ ಬೇಗ ಮೆಸೇಜ್ ಮಾಡಿ 9489001013 ನಮ್ಮ ವಾಟ್ಸಪ್ ಸಂಖ್ಯೆ. ಕರೆ ಮಾಡೋದಾದ್ರೆ 0800222806.

ಯಾರಿಗೆ ಜೈ ಅನ್ಬೇಕು? ನಾವೀಗ ಸರಿಯಾದ ಉತ್ತರ ಕೊಟ್ಟಿರೋರ್ಗೆ ಜೈ ಅನ್ಬೇಕಾಗಿದೆ. ನಾವು ಪ್ರಶ್ನೆ ಕೇಳಿದ್ರಿ, ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿ ಅಥವಾ ತಪ್ಪು, ಯಾವುದು ನಿಮ್ಮ ಉತ್ತರ ಏನು ಅಂತ ಕೇಳಿದ್ವಿ. ಸರಿನಾ ತಪ್ಪ ಅಂತ, ಸರಿನಾ ತಪ್ಪ ಅಂತ ಹೇಳೋಕೆ ಮುಂಚೆ ಜೈ ಅಣ್ಣಮ್ಮ ಗೀತೆಯನ್ನ ಕೇಳಿದ್ವಿ. ಡೀಟೇಲ್ಸ್ ನೋಡೋದಾದ್ರೆ ಮೆಜೆಸ್ಟಿಕ್ ಟು ಚಿತ್ರದ ಗೀತೆ, ಸಂತೋಷ್ ವೆಂಕಿ ಮತ್ತು ತಂಡದವರು ಧ್ವನಿಯಾಗಿದ್ರು. ವಿನು ಮನಸ್ಸು ಅವರ ಸಂಗೀತ ಸಂಯೋಜನೆ, ಗಿರೀಶ್ ರಾಮ್ ಅವರ ಸಾಹಿತ್ಯ ರಚನೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ಸರಿನಾ ತಪ್ಪ? ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಆದಿಲ್ ಸಾಗರ್, ಸಿಗಂದೂರು, ಸಿ ಎನ್ ಲಕ್ಷ್ಮಣ, ಮಲ್ಲೇಶ್ವರ, ನಿತ್ಯ ಬೂದಿಹಾಳ್, ಗುಣವತಿ ಭೀಮಪ್ಪ ದಾವಣಗೆರೆ, ನಾಗರಾಜ್ ಬನ್ನೂರು, ಓಂಕಾರ್ ಬೆಂಗಳೂರು, ಸುಮಾ ತುಮಕೂರು, ರವಿಕುಮಾರ್ ಗುಬ್ಬಿ, ಎಸ್ ಎಂ ಶೋಭಾ ಹಾಸನ, ಸುನಂದ ಸ್ಕಂದ ಲೇಔಟ್. ಯಾರೆಲ್ಲ ತಪ್ಪು ಅಂತ ಉತ್ತರ ಕೊಟ್ಟಿದ್ದೀರೋ ನಿಮ್ಮ ಉತ್ತರ ಸರಿಯಾಗಿದೆ. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಿಕಲ್ ಸಾಧನ, ತಪ್ಪು. ಕಂಪ್ಯೂಟರ್ ಎಂಬುದು ಎಲೆಕ್ಟ್ರಾನಿಕ್ ಡಿವೈಸ್, ಎಲೆಕ್ಟ್ರಾನಿಕ್ ಸಾಧನ ಅದು, ಎಲೆಕ್ಟ್ರಿಕಲ್ ಅಲ್ಲ. ಹಾಗಾಗಿ ಸರಿ ಅಂತ ಕೊಟ್ಟಿರೋ ಉತ್ತರ ಎಲ್ಲ ತಪ್ಪಾಗಿದೆ, ತಪ್ಪು ಅಂತ ಉತ್ತರ ಕೊಟ್ಟಿದ್ರೆ ಅದು ಸರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರಿ ಉತ್ತರ ಕೊಟ್ಟಿರೋರಿಗೆ, ನಿಮಗಾಗಿ ಚಪ್ಪಾಳೆ. ಗೊತ್ತಿದ್ದಲ್ಲ, ಈಗ ಪರವಾಗಿಲ್ಲ. ಇನ್ನು ಪ್ರಶ್ನೆಗಳಿದ್ದಾವೆ, ಉತ್ತರ ಹೇಳ್ತೀವಿ ಮೇಡಮ್, ಅದೇನು ಕೇಳ್ತಿರೋ ಕೇಳ್ಬಿಡಿ ಅಂತ ಕೆಲವರು ಪ್ರಶ್ನೆ ಕೇಳೋಕ್ಕೆ ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಕಾಪಿ ಮಾತ್ರ ಮಾಡೋಂಗಿಲ್ಲ, ಕಷ್ಟ ಆಗಲಿ ಸುಖ ಆಗಲಿ ಜೀವನ ನಡೆಸ್ಬೇಕು ಅಂತೀವಲ್ಲ, ಹಂಗೆ ತಪ್ಪಾಗಲಿ ಸರಿಯಾಗಲಿ ನಾವೇ ಯೋಚನೆ ಮಾಡ್ಕೊಡೋಣ್ರಿ, ಏನಾಗುತ್ತೆ ಅಂಥದ್ದು ಅಲ್ವಾ, ಏನು ಹೋಗ್ಬಿಡತ್ತೆ, ಏನು ಹೋಗಲ್ಲ ಅಷ್ಟೇ. ಇನ್ನು ನಾವು ಪಡ್ಕೋತೀವಿ, ಕಳ್ಕೊಳ್ಳೋದೇನಿಲ್ಲ, ಪಡ್ಕೊತೀವಿ. ಹಾಂ ಸರಿ ಉತ್ತರ ಇದಲ್ವಾ ಅಂತ ತಿಳ್ಕೊತೀವಿ. ಈಗ ಪ್ರಶ್ನೆ ಈ ರೀತಿಯಾಗಿದೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಡ್ಯಾಶ್ ಯಾರು? ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026 ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು? ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ನೀವು ಯಾರು ಅನ್ನೋದನ್ನು ಟೈಪ್ ಮಾಡಿ 9480910013 ವಾಟ್ಸಪ್ ಮಾಡಿ, ಅಥವಾ 0800228120 ಕರೆ ಮಾಡಿ ನಿಮ್ಮ ಮಧುರವಾದ ದನಿಯಿಂದ ಉತ್ತರವನ್ನು ಹೇಳಬಹುದು. ನಿಮ್ಮ ಮುದ್ದಾದ ಹೆಸರನ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡೋದನ್ನು ಮರಿಬೇಡಿ. ಕೇಳ್ತಾ ಇರಿ, ಇದು ಹೊಂಬಿಸಿಲು.

0: ನೀ
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
2: ನಾನ್ ಸ್ಟಾಪ್ ಸಂಜೆ
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
4: ನೀನಾ ನೀನಾ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅಂತ ನೋಡ್ತಾ ಹೋದ್ರೆ ಬೆರಳೆಣಿಕೆ ಮಂದಿ ಮಾತ್ರ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ, ಯಾವ ತರದ ಪ್ರಶ್ನೆ ಕೇಳಬೇಕು. ನೋಡಿ ಹೆಸರುಗಳು ಕಮ್ಮಿ ಕಮ್ಮಿ ಬರ್ತಾ ಇದೆ, ಪರವಾಗಿಲ್ಲ. ನೀನಾ ನೀನಾ ಅಂತ ಹಾಡು ಕೇಳಿದ್ವಿ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ. ರಕ್ಕಸಪುರದ ಚಿತ್ರದಿಂದ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ, ಮಂಜುನಾಥ ಬಿ ಎಸ್ ಅವರ ಸಾಹಿತ್ಯ ರಚನೆ. ಪ್ರಶ್ನೆ ಕೇಳಿದ್ವಿ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಯಾರು ಅಂತ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಜಯಶ್ರೀ, ಸುನಿಲ್, ರಾಜಾಜಿನಗರ, ರವೀಂದ್ರ ಮಹಾಳೆ, ಕುಮಟಾ, ರೀತಿ ಎಸ್ ರಾವ್, ರಾಜರಾಜೇಶ್ವರಿ ನಗರ, ಕೃಷ್ಣಪ್ಪ, ಕಾಡುಗೋಡಿ, ಜಗದಾಂಬಿಕಾ ಹಂಸವೇಣಿ, ನೇತ್ರ ಕೆಂಗೇರಿ, ದಿಲೀಪ್ ಕಲ್ಯಾಣ್ ವಿಜಯನಗರ್, ಬಾಬಾ ಕಲ್ಯಾಣ್ ಬೆಂಗಳೂರು, ಸುಧಾ ಬೂದಿಹಾಳ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಉತ್ತರ ಏನು ಅಂದ್ರೆ, ಸದ್ಯ ನಡೆಯುತ್ತಿರುವ ಆರ್ಚರಿ ವರ್ಲ್ಡ್ ಕಪ್ 2026ನಲ್ಲಿ ವೈಯಕ್ತಿಕವಾಗಿ ಪ್ರಥಮ ಪದಕ ಪಡೆದ ಭಾರತೀಯ ಕ್ರೀಡಾಪಟು ಸಾಹಿಲ್ ಜಾಧವ್. ಸಾಹಿಲ್ ಜಾಧವ್ ಅವರು ಬ್ರಾನ್ಸ್ ಅಂದ್ರೆ ಕಂಚು ಪದಕವನ್ನ ಮೆನ್ಸ್ ಇಂಡಿವಿಜುವಲ್ ಕಾಂಪೌಂಡ್ ಇವೆಂಟ್ನಲ್ಲಿ ಸ್ಟೇಜ್ 2ನಲ್ಲಿ ಪಡೆಯುತ್ತಾರೆ. ಪುರುಷರ ವೈಯಕ್ತಿಕ ಕಾಂಪೌಂಡ್ ಇವೆಂಟ್ ಸ್ಟೇಜ್ 2ನಲ್ಲಿ ಅವರು ಕಂಚಿನ ಪದಕವನ್ನ ಪಡೀತಾರೆ. ಅವರು ಡೆನ್ಮಾರ್ಕ್ನ ಮಾರ್ಟಿನ್ ಡ್ಯಾಮ್ಸ್ಬೋ ಅವರನ್ನ ಮಣಿಸಿ ಈ ಒಂದು ಪದಕವನ್ನು ವೈಯಕ್ತಿಕವಾಗಿ ಭಾರತದ ಪರವಾಗಿ ಪಡೆದಂತಹ ಮೊದಲ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ

ಇದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ಅವರು ನಾವು ಹೇಳಿದ ನಂತರ ಕಳಿಸಿದ್ರ ಏನೋಪ್ಪ ಗೊತ್ತಿಲ್ಲ, ಇವಾಗ ಬಂದಿದೆ ಎಲ್ಲ ಹೆಸರು ಹೇಳಿದ ನಂತರ. ಸೊ ಸಾಹಿಲ್ ಜಾಧವ್ ಯಾರು ಉತ್ತರ ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಕೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ ಕನ್ನಡ, ಕಾಮನಬಿಲ್ಲು ಹೊಂಬಿಸಿಲು.

ಕಾಯುವೆ ನಾನು ಅಂತ ಏ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿ ಕಾಯ್ತಿದ್ದೀರಾ ಸರ್? ನಾನು ಅನ್ಕೋತೀನಿ ಪ್ರಶ್ನೆಗಾಗಿ ಕಾಯ್ತಿದ್ದೀರಾ ಅಂತ. ಹೌದು, ಪ್ರಶ್ನೆಗಾಗಿ ನೀವೆಲ್ಲರೂ ಕಾಯ್ತಾ ಇದ್ದೀರಾ, ಅವರೊಬ್ಬರೇ ಅಲ್ಲ. ಈಗ ಮುಂದಿನ ಪ್ರಶ್ನೆ, ನಾವು ಆಯ್ಕೆಗಳನ್ನು ಕೊಡ್ತೀವಿ, ಅದರಲ್ಲಿ ಸರಿ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕಷ್ಟೇ. ಹಿಮಂತ ಬಿಸ್ವ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಆಯ್ಕೆಗಳು 4ನೇ ಬಾರಿ, 3ನೇ ಬಾರಿ, 2ನೇ ಬಾರಿ, 1ನೇ ಬಾರಿ, ಎಷ್ಟನೇ ಸಲ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ನಿಮ್ಮ ಉತ್ತರ ಏನು ವಾಟ್ಸಪ್ ಮಾಡಿ 9480091013 ನಿಮ್ಮ ಚಂದದ ಹೆಸರು, ಊರಿನ ಹೆಸರನ್ನ ಟೈಪ್ ಮಾಡಿ ಕರೆ ಮಾಡೋದಾದ್ರೆ 0800-222-8120-6. ಬೇಗ ಬೇಗ ವಾಟ್ಸಪ್ ಮಾಡಿ ಕೇಳ್ತಾರೆ, ಇದು ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹೊಂಬಿಸಿಲು.

ಕುರ್ಚಿ ಮೇಲೆ ಅಂತೂ ನಿಮ್ಮನ್ನು ಕೂರಕ್ಕೆ ಬಿಟ್ಟಿಲ್ಲ, ಯಾಕಂದರೆ ನಾನು ಕೂಡ ಕುರ್ಚಿ ಮೇಲೆ ಕೂರಕ್ಕೆ ಆಗ್ತಾ ಇಲ್ಲ. ಹಾಗೆ ಇದೆ ಹಾಡು, ನೆಲದ ಮೇಲೆ ಕೂತಿದ್ರಂತೂ ಎದ್ದೆದ್ದು ಕುಣಿಬೇಕು ಅನಿಸ್ತಾ ಇದೆ. ಇಮನ್ ಡಿ ಅವರ ಸಂಗೀತ ಸಂಯೋಜನೆ, ಪುನೀತ್ ರಂಗಸ್ವಾಮಿ ಅವರ ಸಾಹಿತ್ಯ ರಚನೆ, ಮಹಾಲಿಂಗಂ ವಿ ಎಂ ಮತ್ತು ತಂಡದವರ ದನಿಯಲ್ಲಿ ಆನುಮಲೆ ಜೇನುಮಲೆ ಏಳುಮಲೆ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಮುಂಚೆ ಅಂದರೆ ಇದಕ್ಕೂ ಮೊದಲು ಕೇಳಿದ್ದು ನಾನೇ ನೀನಂತೆ ಬ್ರಾಟ್ ಚಿತ್ರದಿಂದ ಸಿದ್ದ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ದನಿಯಲ್ಲಿ, ಅಜ್ಜಂಜನೆ ಅವರ ಸಂಗೀತ ಸಂಯೋಜನೆ, ಶಶಾಂಕ್ ಅವರ ಸಾಹಿತ್ಯ ರಚನೆಯಲ್ಲಿ ಗೀತೆ ಮೂಡಿ ಬಂತು. ಪ್ರಶ್ನೆ ಕೇಳಿದ್ವಿ, ಹಿಮಂತ ಬಿಸ್ವಾ ಶರ್ಮಾರವರು ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ನಾಲ್ಕನೇ ಬಾರಿ, ಮೂರನೇ ಬಾರಿ, ಎರಡನೇ ಬಾರಿ, ಒಂದನೇ ಬಾರಿ, ನಿಮ್ಮ ಆಯ್ಕೆ ಯಾವುದು ಅಂತ ನಾವು ಕೇಳಿದ್ವಿ. ಸರಿಯಾದ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ಭೀಮೇಶ್ ಸಾಗರ, ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಬಿಂದು ಪ್ರಕಾಶ್ ಬೆಂಗಳೂರು, ಕಿರಣ್ ತೂಬ್ರಹಳ್ಳಿ, ರವಿ ಭಟ್ಟಲೇರಿ ಕೊಟ್ಟೆಪ್ಪ ಹುಳಿ ಗದಗದಿಂದ, ಶಾಂತಾಚಾರ ಬಡಿಗೆರೆ ಕೊಕ್ಕನೂರು, ಸುಜಾತ ಕೆ ನಟರಾಜ್ ಹಾಸನ, ಸದಾನಂದ ತಿಪ್ಪಟೂರು, ಅರುಣ್ ರಾವ್ ಮುಂಬೈ, ಗಾಯತ್ರಿ ಧಾರವಾಡ, ಶ್ರೀನಿವಾಸ ಹೊಸಕೋಟೆ, ಗುರುರಾಜ್ ಸೋಮಯ್ಯ ಜಿಜ್ಞಾನ ಭಾರತಿ, ಸಿದ್ದು ಗಾವಡೆ ಕುಂದಗೋಳ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ ಶಂಕರ್ ರೇಣುಕಾ ವೆಂಕಟೇಶ್ ಸದಾನಂದ ಬಂಟ್ವಾಳ, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಎ ಹರಿಹರನ್ ವಿಜ್ಞಾನ ನಗರ, ಏನೇನೋ ಹೆಸರು ಬರೆದಿದ್ದೀರ, ಸರಿಯಾದ ಉತ್ತರವನ್ನೇ ಕೆಲವೊಮ್ಮೆ ಕಳಿಸಲ್ಲ. ಸರಿಯಾದ ಉತ್ತರ ಕಳಿಸಿರ್ತೀರ, ಹೆಸರೇ ಕಳಿಸಲ್ಲ, ಪರವಾಗಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ, ಹೆಸರು ಹೇಳ್ಕೊಳ್ಳಿಲ್ಲ ಅಂದರೆ ನಂಬರ್ ಅಂತೂ ಹೇಳಲ್ಲ. ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿದ ಅವಧಿ, ಸರಿಯಾದ ಉತ್ತರ ಎರಡನೇ ಬಾರಿ. ಅಂದರೆ ಈಗ ಎಲೆಕ್ಷನ್ ಆಗೋ ಟೈಮಲ್ಲೂ ಕೂಡ ಅವರೇ ಪ್ರೀವಿಯಸ್ CM ಆಗಿದ್ದರು, ಈಗ ಸತತ ಎರಡನೇ ಬಾರಿಗೆ ಅವರು CM ಆಗಿದ್ದಾರೆ. ಎರಡನೇ ಬಾರಿ ಅಂತ ಯಾರು ಸರಿ ಉತ್ತರ ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಅಶೋಕ್ ಅವರೇ ನಾವು ಹೇಳಿದ್ದಂತ ನೀವು ಕಳಿಸೋದಲ್ಲ, ನಾವು ಹೇಳೋಕ್ಕಿಂತ ಮುಂಚೆ ಕಳಿಸ್ಬೇಕಿತ್ತು. ಓಕೆ, ಕೊನೆಯದಾಗಿ ನಮ್ಮ ಹೋಮ್ ಬಿಸಿಲು ಕಾರ್ಯಕ್ರಮದಲ್ಲಿ ಜೂನಿಯರ್ ಚಿತ್ರದಿಂದ ವೈರಲ್ ವೈಯಾರಿ ಗೀತೆ ಮೂಡಿ ಬರ್ತಾ ಇದೆ. ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಸಂಯೋಜನೆ, ಪವನ್ ಭಟ್ ಅವರ ಸಾಹಿತ್ಯ ರಚನೆ, ಹರಿಪ್ರಿಯಾ, ದೀಪಕ್ ಬ್ಲೂ ಮತ್ತು ತಂಡದವರ ದನಿಯಲ್ಲಿ ಗೀತೆ ಮೂಡಿ ಬರಲಿದೆ. 4 ಗಂಟೆಗೆ ಸರಿಯಾಗಿ ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ಓರ್ವ ಉದ್ಯಮಿ ನಮ್ಮ ಜೊತೆಯಾಗ್ತಾರೆ. ತಪ್ಪದೇ ಕೇಳಿ, ಟ್ಯೂನ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಹೊಂ ಬಿಸಿಲಿನಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿ ಇದ್ದದ್ದು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು, ತುಂಬಾನೇ ಕಲರ್ಫುಲ್ಲು.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಂತ ಆಕಾಶವಾಣಿಗೆ 90.9

0: do Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
2: ಆತ್ಮೀಯರು, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗಿದೆ 4:01. ಮಧ್ಯಾಹ್ನ ಕಳೀತಾ ಇದೆ, ಸಂಜೆಯತ್ತ ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಈಗ ಮಂಗಳವಾರದ ಮಂಗಳಕರ ಸಂಜೆ ಹೊತ್ತ ಸಾಕ್ತಿರುವಂತಹ ಸಮಯದಲ್ಲಿ ಕಾರ್ಯಕ್ರಮ ಬೆಂಗಳೂರು ಬಿಸ್ನೆಸ್ ಬಸ್. ಬೆಂಗಳೂರು ಮಹಾನಗರದಲ್ಲಿ ಸಾಕಷ್ಟು ಜನ ಉದ್ಯೋಗಿಗಳಾಗಿದ್ದರೆ ಕೆಲವರು ಉದ್ಯಮಿಗಳಾಗಿದ್ದಾರೆ. ತಮ್ಮದೇ ಓನ್ ಬಿಸ್ನೆಸ್ ಅನ್ನು, ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಅದರತ್ರ ತಮ್ಮ ಚಿತ್ತವನ್ನು ಹರಿಸಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋದು ಹೇಗೆ, ಹೆಚ್ಚು ಹೆಚ್ಚು ಹಣ ಮಾಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಕೆಲಸ ಕೊಡೋದು ಹೇಗೆ, ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸೋದು ಹೇಗೆ ಅನ್ನೋ ರೀತಿ ಚಿಂತಿಸ್ತಾ ಇರ್ತಾರೆ. ನಾವೆಲ್ಲ ಒಂದು ಕಾಲದಲ್ಲಿ, ಓ ನಾವು ಯಾವ ಕಾಲದಲ್ಲಿ ಇದ್ವಪ್ಪ ಅಂದರೆ ಹಂಗೆ ಹೇಳೋಕ್ಕಾಗಲ್ಲ. ಈಗ ಸಾಮಾನ್ಯವಾಗಿ ಬಟ್ಟೆಗೆ ಏನೋ ಅಂಗಡಿಗೆ ಹೋಗ್ತಿದ್ರು ಫಸ್ಟ್ ಎಲ್ಲ, ರೆಡಿಮೇಡ್ ಬಟ್ಟೆ ಅನ್ನೋದು ಅವಾಗೆಲ್ಲ ಕಮ್ಮಿ ಪೀಸ್ ಸಿಗ್ತಾ ಇದ್ವು. ಅದನ್ನು ನನಗೆ ಇಷ್ಟು ಮೀಟ್ರ್ ಬೇಕು, ಇಷ್ಟು ಮೀಟ್ರ್ ಬೇಕು ಅಂತ ಹೇಳಿ ತೊಗೊಂಡು ಬಂದು ಟೇಲರ್ ಹತ್ರ ಹೋಗಿ ಹೊಲಿಸ್ತಾ ಇದ್ರು. ಆ ನಂತರ ಸ್ವಲ್ಪ ವರ್ಷಗಳ ಕಳೆದ ನಂತರ ರೆಡಿಯಾಗಿರೋ ಡ್ರೆಸ್ಸಸ್ಗಳೇ, ಬಟ್ಟೆಗಳೇ ನಮಗೆ ಸಿಗ್ತಿತ್ತು. ಶರ್ಟು, ಪ್ಯಾಂಟು ಎಲ್ಲವೂ ಕೂಡ ರೆಡಿಯಾಗಿರೋದೇ ಸಿಗ್ತಿತ್ತು. ಈಗ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾನು ಪ್ರತಿ ಸಲ ನಾನು ಯಾವಾಗಲೂ ಪ್ರೋಗ್ರಾಮ್ಗೆ ಹೋಗ್ತಾ ಇರಬೇಕಾಗತ್ತೆ, ಅಥವಾ ಕೆಲವು ಕಲಾವಿದರಿರ್ತಾರೆ ಪ್ರತಿ ಇವೆಂಟ್ಗೂ ಗ್ರ್ಯಾಂಡಾಗಿ ಡ್ರೆಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಆವಾಗೆಲ್ಲ ಅವರು ಪ್ರತಿ ಸಲ 1,000 ರೂಪಾಯಿ ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ಯಾವುದೋ ಒಂದು ಸಲ ಹಾಕೊಳ್ಳೋಕ್ಕೆ. ಹಾಗಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ಹೊತ್ತಲ್ಲೇ ಒಂದು ಐಡಿಯಾ ಹುಟ್ಟಿಕೊಳ್ಳುತ್ತೆ ನಮ್ಮಲ್ಲಿ ಕೆಲವರಿಗೆ. ಯಾಕೆ ನಾವು ಈ ರೀತಿ ಬಟ್ಟೆಗಳನ್ನು ರೆಂಟಿಗೆ ಕೊಡಬಾರ್ದು, ಬಾಡಿಗೆಗೆ ಕೊಡಬಾರ್ದು? ಯಾವಾಗ ಬೇಕೋ ಅವರು ಇಷ್ಟು ದುಡ್ಡು ಅಂತ ಬಾಡಿಗೆ ಕೊಡ್ತಾರೆ, ತೊಗೊಂಡು ಹೋಗಿ ಅಡ್ರೆಸ್ನ ಹಾಕೋತಾರೆ, ಮತ್ತೆ ವಾಪಸ್ ನಮಗೆ ಕೊಟ್ಬಿಡ್ತಾರೆ. ಇದು ಒಂದು ರೀತಿ ಒಳ್ಳೆ ಆಲೋಚನೆ ಅಲ್ವಾ? ಇದು ಒಂದು ರೀತಿ ಬಿಸ್ನೆಸ್ ಆಗ್ಬೋದು ಅಂಥೇಳಿ ಈ ರೀತಿ ವಿಭಿನ್ನವಾಗಿ ಆಲೋಚನೆ ಮಾಡಿದಂಥವರು ರೆಂಟಲ್ ಡ್ರೆಸ್ಸಸ್ ಅಂತ ಏನು ಶುರು ಮಾಡ್ತಾರೆ. ಅಂದರೆ ಹೊಲಿಯೋದಷ್ಟೇ ಅಲ್ಲ, ಬಾಡಿಗೆಗೂ ಕೂಡ ರೆಡಿಯಾಗಿರೋ ಡ್ರೆಸ್ಸನ್ನು ಕೊಡ್ತೀವಿ.

0: ಆದ್ಮೇಲೆ ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಇದ್ದೀವಿ. ಈಗಾಗಲೇ ಮಾಹಿತಿನ ನೀಡಿದ್ವಿ ಯಾವ ರೀತಿಯಾದ ಉದ್ಯಮ ಇವತ್ತಿನ ವಿಷಯ ಆಗಿದೆ ಅಂತ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಜೊತೆಯಾಗಿದ್ದಾರೆ, ಅವರನ್ನ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಿ ಮೇಡಮ್?
1: ಸೂಪರ್ ಆಗಿದ್ದೀವಿ.
0: ಹೇಗ್ ನಡೀತಿದೆ ವ್ಯಾಪಾರ ಬಿಸ್ನೆಸ್ ಉದ್ಯಮ?
1: ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೀಸನ್ ಇತ್ತು, ಮ್ಯಾರೇಜ್ ಸೀಸನ್, ಎಲ್ಲಾ ತರದ ಸೀಸನ್ ಇವಾಗ್ಲೇ ನಡೀತಾ ಇರೋದು.
0: ಓಕೆ. ಕೇಳುಗರೆ, ನಮ್ಮ ಜೊತೆಯಾಗಿದ್ದಾರೆ ಶ್ರೀಮತಿ ಶ್ರುತಿ ಅಜಯ್, ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥಾಪಕಿ, ಬೆಂಗಳೂರಿನವರು. ಬೆಂಗಳೂರಿನಲ್ಲಿ ನಿಮ್ಮ ಈ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಎಲ್ಲಿದೆ ಮೇಡಮ್?
1: ನಮ್ಮ ಆಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಬಂದು ನಾಗರಬಾವಿಯಲ್ಲಿದೆ, ಮುದ್ದೀನ್ ಪಾಳ್ಯ ಮೇನ್ ರೋಡ್ ಅಲ್ಲಿ ಬರುತ್ತೆ ಇದು. ಅಂಡ್ ಇದು ಡಿಸೈನರ್ ಸ್ಟುಡಿಯೋ ಆಗಿರುತ್ತೆ. ಅಂಡ್ ಎಲ್ಲಾ ತರದ ಬ್ಲೌಸ್, ಎಲ್ಲಾ ತರದ ಔಟ್ಫಿಟ್ಸ್ ಗಳನ್ನ ನಾವು ಡಿಸೈನ್ ಮಾಡ್ತೀವಿ.
0: ಓನ್ಲಿ ಫಾರ್ ವುಮೆನ್?
1: ನೋ, ಮೆನ್ಸ್ ಗೂ ಕೂಡ ಡಿಸೈನ್ ಮಾಡ್ತೀವಿ. ಮೆನ್ ಗೆ ಮುಹೂರ್ತ ಔಟ್ಫಿಟ್ ಇರ್ಬೋದು, ಅಂಡ್ ರಿಸೆಪ್ಷನ್ ಗೆ ಸಂಗೀತ, ಹಳದಿ, ಎಲ್ಲಾ ತರ ಒಟ್ಟಾರೆ ಎಲ್ಲಾ ತರದ ಔಟ್ಫಿಟ್ ಗಳನ್ನೂ ನಾವು ವಿನ್ಯಾಸ ಮಾಡ್ತೀವಿ.
0: ಎಷ್ಟು ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆನ ತಾವು ಸ್ಥಾಪಿಸಿದ್ರಿ?
1: ಎಕ್ಸಾಕ್ಟ್ಲಿ 3 ಇಯರ್ಸ್, 3 ವರ್ಷಗಳ ಹಿಂದೆ ನಾವು ಈ ಸಂಸ್ಥೆನ ಸ್ಥಾಪಿಸಿದ್ದು. April 23rd ನಾವು ಇದನ್ನ ಉದ್ಘಾಟಿಸಿದ್ದು.
0: ತಾವು ಮೂಲತಃ ಬೆಂಗಳೂರಿನವರ?
1: ಮೂಲತಃ ಮೈಸೂರಿನವಳು, ಬೆಂಗಳೂರಲ್ಲಿ ಮದುವೆ ಆದ್ಮೇಲೆ ಬಂದು ಸೆಟ್ಲ್ ಆಗಿರೋದು.
0: ತಾವೇನ್ ಮಾಡ್ಕೊಂಡಿರೋದು, ಓದ್ಕೊಂಡಿರೋದು ಈ ಇಂಡಸ್ಟ್ರಿ ಬಗ್ಗೆ, ಈ ಉದ್ಯಮದ ಬಗ್ಗೆ ತಿಳ್ಕೊಂಡಿರೋರ ಹೇಗೆ ಅಂತ?
1: ಇಲ್ಲ, ಖಂಡಿತ ಇಲ್ಲ. ನಾನು ಆಕ್ಚುಲಿ BCOM ಗ್ರಾಜುಯೇಟು. ಅದಾದ್ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೆ ರಿಸರ್ಚ್ ಕಂಪನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ, ಮಾರ್ಕೆಟ್ ರಿಸರ್ಚ್ ಕಂಪನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸುಮಾರು 10-11 ವರ್ಷ ನಾನು ಅಲ್ಲೇ ವರ್ಕ್ ಮಾಡಿದ್ದೀನಿ. ಆಮೇಲೆ ಒಂದು ಜಸ್ಟ್ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಕನಸು ನನಗೆ ಆಗ್ಲಿ ನನ್ನ ಹಸ್ಬೆಂಡ್ ಗೆ ಆಗ್ಲಿ ತುಂಬಾ ಇತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳಿ ತುಂಬಾ ತರದ ಬಿಸ್ನೆಸ್ ನ ನಾವು ಟ್ರೈ ಮಾಡಿ ಆಕ್ಚುಲಿ ಅದು ಸಕ್ಸೀಡ್ ಆಗದೆ ಇದ್ದಿದ್ದು ಇದೆ. ಅದಾದ್ಮೇಲೆ ನಾವು ಈ ಬಿಸ್ನೆಸ್ ನ ಇಂಟ್ರೆಸ್ಟ್ ಇದ್ದು ಟ್ರೈ ಮಾಡಿದ್ವಿ, ಹೇಗ್ ಬರುತ್ತೆ ನೋಡೋಣ ಅಂತ ಹೇಳಿ. ಲೈಕ್ ಫಸ್ಟ್ ನಾನು ಇದ್ರ ಬಗ್ಗೆ ಪ್ಯಾಷನ್ ಆಗಿ ತಗೊಂಡೆ, ಲೈಕ್ ಏನ್ ಮಾಡ್ಬೋದು, ಏನ್ ಡಿಸೈನ್ ಮಾಡ್ಬೋದು ಅಂತ ಹೇಳಿ. ಸೊ ಅದ್ ಆಮೇಲೆ ನನ್ಗೆ ವೇರ್ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ಮಗಳಿಗೆ ಡಿಸೈನ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡಿದೆ. ಹೋಗಿ ಬೇರೆ ಕಡೆನೆ ಮಾಡ್ಸ್ಕೊಳ್ತಾ ಇದ್ದಿದ್ದು, ಬಟ್ ಸ್ಟಿಲ್ ಈ ತರಾನೇ ಹಾಕೋಬೇಕು ಬಟ್ಟೆ, ಈ ತರಾನೇ ಸ್ಟೈಲಿಂಗ್ ಮಾಡ್ಕೋಬೇಕು, ಆ ತರನೆಲ್ಲ ನೋಡ್ತಾ ಇದ್ವಿ. ಅದಾದ್ಮೇಲೆ ನಾನು ಯಾಕೆ ನಾನೇ ಇದನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ.
0: ಓಕೆ, ನೀವು ಒಂದು ಆಲೋಚನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಷ್ಟೋ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡಿದ್ದೀರಾ, ಆದ್ರೂ ಕೂಡ ಜೀವನದಲ್ಲಿ ಸಾಧಿಸಬೇಕು, ಹೆಸರು ಮಾಡಬೇಕು ಅನ್ನೋದು ಛಲ ಬಿಡ್ಲೇ ಇಲ್ಲ. ಕೊನೆಗೊಂದು ಈ ಒಂದು ಡಿಸೈನರ್ ಬೊಟಿಕ್ ನ ಶುರು ಮಾಡಿದ್ರೆ ಅದು ತಮ್ಮ ಕೈ ಹಿಡಿದಿದೆ ಅಂತ ಹೇಳ್ತಿದ್ದೀರಾ?
1: ಇದಕ್ಕೆಲ್ಲ
0: ತಯಾರಿ, ಟ್ರೈನಿಂಗ್ ಮತ್ತೆ ಸ್ಟಾರ್ಟಿಂಗ್ ದಿನಗಳಲ್ಲಿ ಹೇಗ್ ಫೀಲ್ ಮಾಡ್ತೀರಿ ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಒಂದು ಹಾಡು ಪ್ರಸಾರ ಆಗತ್ತೆ, ತದನಂತರ ನಿಮ್ಮ ಜೊತೆ ಮಾತನ್ನ ಮುಂದುವರಿಸ್ತೀವಿ. ನಿಮ್ದಾದ್ರೂ ಸ್ಪೆಷಲ್ ಸಾಂಗ್ ಏನಾದ್ರು ಬೇಕಿದ್ರೆ ಕೇಳಬಹುದು ಮೇಡಮ್.
1: ಸ್ಪೆಷಲ್ ಸಾಂಗ್ ಅಂದ್ರೆ ಲಂಕೇಶ್ ಪತ್ರಿಕೆಯಿಂದ ಇಂದು ಕಂಡ ಕನಸು ಅಂತ ಇದೆಯಲ್ಲ, ಆ ಹಾಡು ನಮ್ಗೆ ತುಂಬಾ ಇಷ್ಟ, ಅದನ್ನ ಡೆಡಿಕೇಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ.
0: ಓಕೆ, ಟ್ರೈ ಮಾಡ್ತೀವಿ. ನಮ್ಮ ಲಿಸ್ಟ್ ಅಲ್ಲಿ ಇದೆಯಾ, ಕಂಪ್ಯೂಟರ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ನಿಮ್ಗೋಸ್ಕರ ಹಾಡನ್ನು ಪ್ಲೇ ಮಾಡ್ತೀವಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಬೆಂಗಳೂರು ಬಿಸ್ನೆಸ್ ಬಸ್. ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್.
2: ಸಂಜು, ನಿನ್ಗೊಂದ್ ಕತೆ ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1800 ಅಲ್ಲಿ ಒಬ್ಳು ರಾಣಿ ಇದ್ಲು, ಸೆಲ್ವಿಕ್ ಅಂತ. ಆ ರಾಣಿ ಒಂದ್ಸಲ ಜರ್ಮನ್ಸ್ ವಿರುದ್ಧ ಯುದ್ಧದಲ್ಲಿ ಸೋತ್ಬಿಟ್ಲು. ಆ ರಾಣಿ ಸೋಲೋದನ್ನ ನೋಡೋಕಾಗ್ದೆ ಒಬ್ಬ ಸೈನಿಕ ಜೋರಾಗಿ ಹತ್ಬಿಟ್ಟ. ಆ ಸೈನಿಕ ಅಳೋದಕ್ಕೆ ಇನ್ನೊಂದ್ ಕಾರಣನೂ ಇತ್ತು, ಅವನು ಆ ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ.

0: 1.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಬಿಸ್ನೆಸ್ ಬಜಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್, ಅಸ್ತಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ. ಸಾಕಷ್ಟು ಉದ್ಯಮಗಳಿಗೆ ಕೈ ಹಾಕಿದ್ವಿ, ಆದರೆ ಕೈ ಸುಟ್ಕೊಂಡ್ವಿ. ಕೊನೆಗೆ ಈ ರೀತಿಯಾದಂತಹ ಒಂದು ಆಲೋಚನೆ ಬಂತು, ನಾವೇ ಯಾಕೆ ವಸ್ತ್ರಗಳನ್ನ ಡಿಸೈನ್ ಮಾಡಬಾರ್ದು ಅಂತ. ನಿಮ್ಮಲ್ಲಿ ಬೇಸಿಕಲಿ ಈ ಥರದ್ದು ಏನಾದರೂ ಸ್ಕಿಲ್ ಇತ್ತ ಅಥವಾ ನೀವೇನಾದರೂ ಟ್ರೈನಿಂಗ್ ತಗೊಂಡು ಶುರು ಮಾಡಿದ್ರ ಅಂತ ಮೇಡಮ್?
1: ಓಕೆ, ಸ್ಕಿಲ್ ಅಂತ ಏನು ಇರ್ಲಿಲ್ಲ. ಯೂಶ್ವಲಿ ಅದೇ ನಾ ಹೇಳಿದ್ನಲ್ಲ, ನೋಡಿದಾಗ ಅದನ್ನ ಹೇಗಿದೆ ಅದು ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಏನ್ ಯೂಸ್ ಮಾಡಿದ್ದಾರೆ ಪ್ರತಿಯೊಂದನು ನೋಡಿ ಟ್ರಯಲ್ ಅಂಡ್ ಎರರ್ ಟ್ರೈ ಮಾಡ್ತಾ ಇದ್ವಿ. ಸೊ ಅದು ನಮ್ಮದೇ ಆದ ಬಟ್ಟೆಗಳಿಗೆ ಟ್ರೈ ಮಾಡ್ತಾ ಇದ್ವಿ. ಅದಾದ್ಮೇಲೆ ಒಂದೊಂದಾಗಿ ಒಂದೊಂದಾಗಿ ವಿಷಯಗಳನ್ನ ತಿಳ್ಕೊಳಕ್ ಶುರು ಮಾಡಿ ಬಿಸ್ನೆಸ್ ಅಂತ ಕೈ ಹಾಕುವಾಗ ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ಒಂದು ಸಲೂನ್ ಅಂಡ್ ಬೂಟಿಕ್ ಬಿಸ್ನೆಸ್ ನ ಟ್ರೈ ಮಾಡಿದ್ವಿ ಬೇರೆ ಊರಿನಲ್ಲಿ. ಸೊ ಅದ್ರಿಂದ ಅದ್ರದ್ದು ಸ್ವಲ್ಪ ನಾಲೆಜ್ ನ ತಗೊಂಡು ಈ ನಮ್ಮ ಏರಿಯಾದಲ್ಲೇನೆ ಟ್ರೈ ಮಾಡ್ಬೇಕು ಅಂತ. ನಾನ್ ಬೇಸಿಕಲಿ ಬಂದು ನಾಗರಬಾವಿಗೆ ಬಂದು 18 ಇಯರ್ಸ್ ಆಯ್ತು. ಸೊ ಅದ್ರಿಂದ ಯಾಕೆ ನಮ್ಮ ಏರಿಯಾದಲ್ಲೇ ನಾವು ಟ್ರೈ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ಟ್ರೈ ಮಾಡಿದಾಯ್ತು.
0: ಈಗ ಇದು ನಿಮ್ಮ ಒಬ್ಬರ ಉದ್ಯಮವಾ ಅಥವಾ ನಿಮ್ ಜೊತೆ ನಿಮ್ಮ ಹಸ್ಬೆಂಡ್ ಕೂಡ ಇದ್ದಾರ?
1: ಬ್ಯಾಕ್ ಸಪೋರ್ಟ್ ಗೆ ಖಂಡಿತ ನಮ್ಮ ಹಸ್ಬೆಂಡ್ ಇದ್ದೇ ಇದಾರೆ. ಸೊ ಅವ್ರದ್ದು ಪ್ರತಿಯೊಂದು ಪಾರ್ಟ್ ಅವರು ಅವ್ರ ಪಾರ್ಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ.
0: ಓಕೆ, ಸಾಮಾನ್ಯವಾಗಿ ಈಗ ಕಾಲ ಕಳೆದಂತೆ ಒಂದೊಂದು ವಿಷಯಗಳು ಬದಲಾಗುತ್ತೆ. ಅವಾಗೆಲ್ಲ ಈ ಏನಿರ್ತಾರೆ ಹೇರ್ ಕಟ್ ಮಾಡೋರಿಗೆಲ್ಲ ಕಟ್ಟಿಂಗ್ ಶಾಪ್ ಅಂತ ಹೇಳ್ತಿದ್ವಿ, ಈಗ ಅದೆಲ್ಲ ಸಲೂನ್ ಆಗಿದೆ, ನಂತರ ಈಗ ಹೇರ್ ಡ್ರೆಸ್ಸಿಂಗ್ ಆಗಿದೆ, ಬೇರೆ ಬೇರೆ ಪದಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಿದೆ. ಈ ಟೈಲರಿಂಗ್, ಟೈಲರ್ಗೂ ಮತ್ತೆ ಈ ಬೊಟಿಕ್ಗೂ ನೀವು ಹೇಗೆ ಓರ್ವ ಪ್ರೊಫೆಷನಲ್ ಆಗಿ ಅದನ್ನ ಡಿಫೈನ್ ಮಾಡ್ತೀರಾ, ವ್ಯತ್ಯಾಸಗಳನ್ನ ತಿಳಿಸ್ತೀರಾ?
1: ಸೊ ಟೈಲರಿಂಗ್ ಅಂತ ಬೋಟಿಕ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಟೈಲರಿಂಗ್ ಅಲ್ಲಿ ಯೂಶ್ವಲಿ ನಾವೇ ಹೋಗಿ ಅವ್ರಿಗೆ ಕೊಟ್ಟು ಇದರಲ್ಲಿ ನಮ್ಗೆ ಇದನ್ನ ಹೊಲ್ದು ಕೊಡಿ ಅಂತ ಕೇಳ್ತೀವಿ. ಸೊ ಅವರು ಹೊಲಿಯೋದನ್ನ ಮಾತ್ರ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ತರ ನೀವು ಈ ಬಟ್ಟೆಲಿ ಈ ತರನು ಕೂಡ ಮಾಡಬಹುದು ಅಂತ ಒಂದ್ ಐಡಿಯಾನ ಅವರು ನಿಮ್ಗೆ ಕನ್ವೇ ಮಾಡೋದಿಲ್ಲ. ನಮ್ಗೇನ್ ನಾವೇನ್ ಹೇಳ್ತೀವೋ ಅದನ್ನ ಅವ್ರು ಹೊಲಿಯೋ ಅಷ್ಟು ಕೆಪಾಸಿಟಿ ಅವ್ರಿಗಿರತ್ತೆ, ಅವ್ರು ಮಾಡೇ ಮಾಡ್ತಾರೆ. ಸೊ ಆದ್ರೆ ಬೊಟೀಕ್ ಅಥವಾ ಡಿಸೈನರ್ ಸ್ಟುಡಿಯೋ ಅಂತ ನೀವು ಬಂದಾಗ ಅವರು ಒಂದು ಬಟ್ಟೆ ಕೊಟ್ರೆ ಸಾಕು, ನಾವ್ ಅದ್ರಲ್ಲಿ ಯಾವ್ಯಾವ ತರ ಮಾಡ್ಬೋದು ಅಂತ ನಾವು ಒಂದು ಕ್ಲೈಂಟ್ ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ನೀವೇ ಡಿಸೈನರ್ ಆಗಿರ್ತೀರಾ ನಮಗೆ?
1: ಖಂಡಿತ. ಯಾಕಂದ್ರೆ ಕೆಲವರಿಗೆ ಬಟ್ಟೆ ಇಷ್ಟು ತಗೊಂಡೋಗಿ ಕೊಟ್ರೆ ಇಷ್ಟು ಏನ್ ಮಾಡ್ಬೋದು ಅನ್ನೋದು ಗೊತ್ತಿರುತ್ತೆ, ಆದ್ರೆ ಅಷ್ಟೇ ಬಟ್ಟೆಯಲ್ಲಿ ಇನ್ನ ಏನೇನ್ ಮಾಡ್ಬೇಕು ಅನ್ನೋದು ಐಡಿಯಾ ಕೂಡ ಐಡಿಯಾ ಇರೋದಿಲ್ಲ. ಬಿಕಾಸ್ ಬೇಸಿಕಲಿ ಯಾರು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡಿರೋದಿಲ್ಲ, ಏನೋ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ಬೋದು ಅಂತ ಅಷ್ಟೇ ಗೊತ್ತಿರುತ್ತೆ ಅವರಿಗೆ. ನಾವು ಏನ್ ಹೇಳ್ತೀವಿ, ಓಕೆ ಹಿಂಗ್ ಮಾಡಿದ್ರೆ ಅದ್ರಲ್ಲಿ ಫ್ಲಾಸ್ ಏನಿದೆ ಆಮೇಲೆ ಪ್ರೋಸ್ ಏನಿದೆ ಎರಡೂ ಕೂಡ ನಾವ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವೊಂದ್ ಕಡೆ ನಂಗೆ ಹೀಗೆ ಬೇಕು, ನಾನ್ ಹೀಗೆ ರೆಡಿ ಆಗ್ಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ, ಬಟ್ ಆ ಔಟ್ಪುಟ್ ಬಂದಿರಲ್ಲ ಎಷ್ಟೋ ಸಲ ಕೆಲವರಿಗೆ. ಯಾತಿಕ್ ಬಂದಿರಲ್ಲ ಅನ್ನೋದು ಅವ್ರಿಗೆ ಟೈಲರಿಂಗ್ ಕಡೆ ಯಾವ್ದೇ ಕಾರಣಕ್ಕೂ ಹೇಳಲ್ಲ. ಅದ್ ಔಟ್ಪುಟ್ ಬರೋದಿಲ್ಲ ಅನ್ನೋದನ್ನ ನಾವ್ ಫಸ್ಟೇ ಬರ್ತಾ ಬರಲ್ವಾ ಅನ್ನೋದನ್ನ ನಾವ್ ಅಚೀವ್ ಮಾಡ್ಬೋದಾ ಮಾಡ್ಬಾರ್ದು ಅಂತ ಫಸ್ಟೇ ಹೇಳಿರ್ತೀವಿ. ಅದಿಲ್ಲ ಅಂದ್ರೆ ಬೇರೆ ಡಿಸೈನ್ ನ ನೀವು ಈ ಬಿ ಡಿಸೈನ್ ನ ನೀವು ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಕಾಣತ್ತೆ ಅನ್ನೋದು ಕೂಡ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ.
0: ಅಂದ್ರೆ ನಮ್ಮನ್ನೆಲ್ಲ ಬ್ಯೂಟಿಫುಲ್ ಆಗಿ ನೀವು ರೆಡಿ ಮಾಡ್ಬಿಡ್ತೀರಾ ವಸ್ತ್ರದಲ್ಲಿ ಅಂತಾಗತ್ತೆ.
1: ಖಂಡಿತ ರೆಡಿ ಮಾಡ್ತೀವಿ, ಬ್ಯೂಟಿಫುಲ್ ಆಗೂ ಮಾಡ್ತೀವಿ ಅಂಡ್ ವಿತ್ ಲವ್.
0: ವಿತ್ ಲವ್
1: ತಗೊಂಡ್ರೆ ಕಂಪ್ಲೀಟ್ ಅದನ್ನ ಮುಗಿಸಿ ಕೊಟ್ಟಿ ನಿಮ್ನ ಒಂದು ಫೋಟೋ ಶೂಟ್ ಗೆ ಇರ್ಬೋದು, ಒಂದ್ ಹೊರಗಡೆ ಎಲ್ಲಾರು ಓದುವಾಗ ಇರ್ಬೋದು, ಯಾರ ಕೇಳ್ಬೇಕು ನಿಮ್ನ, ಓ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ, ಎಲ್ಲಿ ಹೋಲ್ಸಿದ್ರಿ, ಇದು ಆಟೋಮೆಟಿಕ್ ಆಗಿ ಪ್ರಾಕ್ಟಿವ್ ಆಗಿ ಬರ್ಬೇಕು ಯಾರಿಗೆ ಆಗಿ, ಆತರ ಮಾಡೋ ಜವಾಬ್ದಾರಿ ನಮ್ದಿರುತ್ತೆ.
0: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಯಾವ್ದೇ ಬಿಸ್ನೆಸ್ ಗೂ ಮೂಲವಾಗಿ ಬೇಕಾಗಿರೋದು ಸಮಯದ ಜೊತೆ ಜೊತೆಗೆ ಬಂಡವಾಳ. ಸೊ ಆರಂಭದಲ್ಲಿ ನಿಮ್ಗೆ ಈ ಆಲೋಚನೆ ಬಂದಾಗ ಏನ್ ಮಾಡಿದ್ರಿ ಇದನ್ನ ತಿಳ್ಕೊಳ್ತೀವಿ. ನೀವೇ ಕೇಳಿದಂತಹ ಎಂದೋ ಕಂಡ ಕನಸು ನನಸಾಗಿದೆ 3 ವರ್ಷದ ಹಿಂದೆ ಅಲ್ವಾ? ಸೊ ಆ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಬೆಳಕ್ಕೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡ್ ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: இது நான் ஸ்டாப் சஞ்சய். நான் ஸ்டாப் சஞ்சய். நான் ஸ்டாப் சஞ்சய்.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯೋರ್ಸ್.
3: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲು. ಬೆಂಗಳೂರು ಬಿಸ್ನೆಸ್ ಬಸ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು. ಮಾತನಾಡ್ತಾ ಇದ್ವಿ ಟ್ರೈ ಅಂಡ್ ಎರರ್ ಬಗ್ಗೆ, ನಾವು ಹೇಗೆ ಕಲ್ತ್ರಿ ಅಂತ, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಕಲಿಯೋದು, ಟ್ರೈ ಮಾಡೋದು ಮತ್ತೆ ಅದರಿಂದ ಏನೋ ಹೊಸದನ್ನ ಕಲಿಯೋದು, ಹೀಗೆ ಶುರು ಮಾಡಿದ್ವಿ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ. ಯಾವುದೇ ಬಿಸ್ನೆಸ್ ಅನ್ನ ಶುರು ಮಾಡಬೇಕಾದ್ರೆ ನಮ್ಮ ಜ್ಞಾನ ಕೌಶಲ್ಯ ಸಮಯದ ಜೊತೆ ಜೊತೆಗೆ ನಮಗೆ ಮೂಲವಾಗಿ ಬೇಕಾಗಿರೋದು ಬಂಡವಾಳ. ಆಗ ನೀವು ಹೇಗೆ, ಎಷ್ಟು ಬಂಡವಾಳದ ಹಣದ ಮೂಲಕ ತಾವು ಈ ಒಂದು ಉದ್ಯಮವನ್ನ ಶುರು ಮಾಡಿದ್ರಿ?
4: ಬಂಡವಾಳ, ಹೌದು, ಅದು ತುಂಬಾ ಅತಿ ಮುಖ್ಯವಾದ ಹಂತ ಅಂತಾನೆ ಹೇಳ್ಬೋದು. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಂಡವಾಳ ನಾವು ಎಷ್ಟು ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನ ಯಾವತ್ತೂ ಮುಖ್ಯ ಆಗತ್ತೆ ಅದು. ಇವಾಗ ನಾವು ಈ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನಿಷಿಯಲ್ ಆಗಿ ಫಸ್ಟ್ ಕಡಿಮೆ ಬಂಡವಾಳದಿಂದನೇ ಮಾಡೋಣ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಬಟ್ ಹೋಗ್ತಾ ಹೋಗ್ತಾ ಅಟ್ ದ ಎಂಡ್ ಆಫ್ ದ ಬಿಸ್ನೆಸ್ ಸೆಟಪ್ ಆಗೋ ಟೈಮ್ಗೆ ಅದು ಬಂಡವಾಳ ನಮ್ಮ ಕೈ ಮೀರಿ ಹೋಗ್ಬಿಟ್ಟಿತ್ತು. ಸ್ಟಿಲ್ ನಾವು ಎಲ್ಲಾ ತರದ ಸೋರ್ಸಸ್ ಇಂದನು ಟ್ರೈ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಪ್ರಾಕ್ಸಿಮೇಟ್ಲಿ ನಾನು ಅಂಕೆಗಳಲ್ಲಿ ಹೇಳಕ್ ಆಗೋದಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ಲೈಕ್ ಅಬೌಟ್ 20 ಆ ತರ ನಮ್ಗೆ ಇನ್ವೆಸ್ಟ್ಮೆಂಟ್ ಬಿದ್ದಿದೆ ಇದಕ್ಕೆ.
3: ಓಕೆ, 20 lakh. ಓಕೆ, ಈಗ ಲಕ್ಷಾಧಿಪತಿಗಳಾಗಿದ್ರೆ ಕೋಟ್ಯಾಧಿಪತಿಗಳಾಗಿದ್ದೀರ ಅಂತ ನಾನು ಕೇಳಲ್ಲ, ಯಾವಾಗ್ಲೂ ಖುಷಿಯಾಗಿರಿ ಅಂತಾನೆ ಹೇಳ್ತೀವಿ, ಯಾಕಂದ್ರೆ ನಿಮ್ಮ ಶ್ರಮ ಅಷ್ಟಿರತ್ತೆ. ತಾವು ಈ ಒಂದು ಬಿಸ್ನೆಸ್ ನ ಶುರು ಮಾಡಿದ ನಂತರ ಅದಕ್ಕೊಂದು ಜಾಗ ಬೇಕಿರುತ್ತೆ, ಮತ್ತಷ್ಟು ಕೆಲಸಗಾರರು ಬೇಕಿರ್ತಾರೆ, ಇದರ ಎಲ್ಲ ಹೊಂದಾಣಿಕೆ ಆಗಿರ್ಬೋದು, ಅದನ್ನ ಜೋಡಿಸೋದಾಗಿರ್ಬೋದು, ಹೇಗೆ ಅಂತ.
4: ಈ ಬಿಸ್ನೆಸ್ ಯಾವ್ದೇ ಇದು ಅಂತಲ್ಲ, ಯಾವ್ದೇ ಬಿಸ್ನೆಸ್ ಮಾಡ್ಬೇಕಾದ್ರು ನಾನು ರಿಸರ್ಚ್, ನಾನೇ ಆಗ್ಲಿ ನನ್ನ ಹಸ್ಬೆಂಡೇ ಆಗ್ಲಿ ರಿಸರ್ಚ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ನಾವು. ಸೊ ಕನ್ಸ್ಯೂಮರ್ ರಿಸರ್ಚ್ ನ ನಾವು ಮಾಡ್ತಾ ಇದ್ವಿ ರೆಗ್ಯುಲರ್ ಆಗಿ, ಅದನ್ನ ಮಾಡ್ತಾ ಇದ್ರಿಂದ ನಮ್ಗೆ ಒಂದು ಕೆಲಸ ಸ್ಟಾರ್ಟ್ ಮಾಡಕ್ ಮುಂಚೆ ರಿಸರ್ಚ್ ಮಾಡ್ಲೇಬೇಕು ಅನ್ನೋದೊಂದಿತ್ತು. ಸೊ ಯಾವ ರೋಡ್ ಅಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಚಿಕ್ಕದಾಗಿರ್ಲ ದೊಡ್ಡದಾಗಿರ್ಲ ಅನ್ನೋದನ್ನ ನಾವು ಪ್ರತಿಯೊಂದನ್ನು ನೋಡ್ತಾ ಇದ್ವಿ. ನಾವು ಸಡನ್ ಆಗಿ ಈ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಹೆಂಗೆ ಅಂದ್ರೆ, ಜಸ್ಟ್ ಈ ರೋಡ್ ಅಲ್ಲಿ ಓಡಾಡುವಾಗ ಈ ಬಿಲ್ಡಿಂಗ್ ನಾವು ಏನಿದೀವಿ ಈಗ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಕನ್ಸ್ಟ್ರಕ್ಷನ್ ಆಗುವಾಗ ಓಕೆ ಈ ರೋಡ್ ಅಲ್ಲಿ ಇಂಪ್ರೂವೈಸ್ ಆಗತ್ತೆ, ಬಿಕಾಸ್ 3 years ಬ್ಯಾಕ್ ಈ ರೋಡ್ ಸ್ವಲ್ಪ ಇಂಪ್ರೂವೈಸೇಷನ್ ಏನಿರ್ಲಿಲ್ಲ. ಬಟ್ ಇವತ್ತೊಂದ್ ದಿವಸ ಬಂದ್ರೆ ಈ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಕ್ಕೂ ಜಾಗ ಇಲ್ಲ, ಆ ತರ ಬೆಳೆದಿದೆ ರೋಡು. ಸೊ ಬಂದಾಗ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಇಮಿಡಿಯೇಟ್ ಆಗಿ ಮಾತಾಡಿ ಕೇಳಿ ಕನ್ಸ್ಟ್ರಕ್ಷನ್ ಟೈಮ್ ಅಲ್ಲೇ ನಾವು ಅಡ್ವಾನ್ಸ್ ಮಾಡಿ ಓಕೆ ಮಾಡೋಣ ಅಂತ ಹೇಳಿ ತುಂಬಾ ಧೈರ್ಯ ಮಾಡಿ ಕೈ ಹಾಕಿದ್ವಿ ಇದಕ್ಕೆ. ಸೊ ಜಾಗ

0: ಅವಾಗ ನಾವು ಡಿಸೈಡ್ ಮಾಡಿದ್ವಿ. ಅಂಡ್ ಮೋರ್ ಎವರ್ ಏರಿಯಾ ನಾನು ಅವಾಗ್ಲೇ ಹೇಳ್ದಂಗೆ, ಸೊ ನಾವ್ ಎಲ್ಲೆಲ್ಲೋ ಹೋಗಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಯೂಶಲಿ ಎಲ್ಲಾ ಕಡೆನು ಹೋದಾಗ ಯಾವ್ದಾರು ಒಂದು ಹೋಟೆಲ್ ಬಿಸ್ನೆಸ್ ಇರ್ಬೋದು, ಮತ್ತೆ ಅದೇ ಬೋಟಿಕ್ ಬಿಸ್ನೆಸ್, ಸಲೂನ್ ಬಿಸ್ನೆಸ್, ಮತ್ತೆ ಇನ್ನೂ ಒಂದ್ ಎರಡ್ ಮೂರ್ ಬಿಸ್ನೆಸ್ ಲೈಕ್ ಫರ್ನಿಚರ್ ಬಿಸ್ನೆಸ್ ಮಾಡ್ತಾ ಇದ್ವಿ ನಾವು. ಅಂಡ್ ಡೆಮೋಲಿಷನ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಎಲ್ಲಾ ತುಂಬಾ ಯಾವ್ದು ನಾಗರಭಾವಿಯಲ್ಲಿ ನಾವ್ ಯಾವತ್ತೂ ಮಾಡಿಲ್ಲ. ಸೊ ಈ ಬಿಸ್ನೆಸ್ ನ ನಾವು ನಾವು ಮದ್ವೆ ಆಗಿ 1 ಇಯರ್ ಗೆ ನಾವು ನಾಗರಬಾವಿಗೆ ಬಂದು ಶಿಫ್ಟ್ ಆಗಿದ್ದು. ಸೊ ಅದು ಇದೊಂಥರ ನಮ್ಗೆ ಹೋಮ್ ಪ್ಲೇ, ಹೋಮ್ ಟೌನ್ ತರ ಆಗೋಗಿದೆ ಏರಿಯಾ. ಸೊ ಅದಕ್ಕೆ ಇಲ್ಲೇ ಮಾಡ್ಬೇಕು ಅನ್ನೋದೊಂದು ಕನ್ಸಿತ್ತು. ಅದನ್ನ ನಾವು ಇನ್ನ ಇನ್ನು ಬ್ರಾಂಚಸ್ ಗಳು ಮಾಡ್ಬೇಕು ಆಕ್ಚುಲಿ. ಸೊ ಸ್ಟಾರ್ಟ್ ಮಾಡಿದ್ದು ನಾಗರಬಾವಿಯಲ್ಲಿ. ಇದನ್ನ ನಾವು ಇದ್ ಮಾಡಿದ್ವಿ.
1: ಈಗ ಒಂದು ಸಿಂಗಲ್ ಬ್ರಾಂಚ್ ಇದೆ ಹಾಗಾದ್ರೆ ಅಲ್ಲಿ?
0: ಹೌದು, ಸಿಂಗಲ್ ಬ್ರಾಂಚ್ ಇದೆ.
1: ಈಗ ಏನು, ನೀವು ವಸ್ತ್ರ ವಿನ್ಯಾಸಕ್ಕೆ ಇಳಿದ್ರಿ, ಬೊಟಿಕ್ ಅನ್ನ ಆರಂಭ ಮಾಡಿದ್ರಿ, ರೆಂಟಲ್ಸ್ ಐಡಿಯಾ ಬಂದಿದ್ದು ಯಾವಾಗ, ಹೇಗೆ ಹೊಳಿತು ಆ ಒಂದು ಆಲೋಚನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲೇ ತಿಳ್ಕೊಳ್ಳೋಣ. ಹೇಳ್ತಾ ಇರಿ, ಇದು ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸಿನೆಸ್ ಬಜಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರುತಿ ಅಜಯ್ ಅವರು, ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಆಸ್ತಾ ಇವರ ಡಿಸೈನರ್ ರೆಂಟಲ್ಸ್ ಅಂಡ್ ಬೊಟಿಕ್ ಏನಿದೆ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ಸ್ ಸಂಸ್ಥೆ ಆಸ್ತಾ. ಹೆಸರು ಹುಟ್ಟಿದೆ ಹೇಗೆ ಮೇಡಮ್ ಇದು? ಹಲೋ, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮ್ಗೆ?
4: ಇವಾಗ ಕೇಳಿಸ್ತಾರೆ.
3: ಆಸ್ತಾ ಹೆಸರು ಹುಟ್ಟಿದ ಹೇಗೆ ಅಂತ?
4: ಆಸ್ತಾ ಹೆಸರು ಅದೇ ಈಗ ಅಡ್ವಾನ್ಸ್ ಮಾಡಿದ್ವಿ, ಸೊ ಮಾಡ್ಲೇಬೇಕು ಅಂತ ಇದನ್ನು ಮಾಡಿದ್ವಿ, ಡಿಸೈಡು ಮಾಡಿದ್ವಿ. ಸೊ ನೆಕ್ಸ್ಟ್ ಏನ್ ಹೆಸರು ಇಡಬೇಕು ಅಂತ ತುಂಬಾ ಹೆಸರುಗಳನ್ನ ನಾವು ಚೆಕ್ ಮಾಡ್ತಾ ಇದ್ವಿ. ಏನಂತ ಇಡೋಣ, ಹೆಸರು ಏನ್ ಇಡೋಣ ಅಂತ ಹೇಳಿ. ಅಂಡ್ ಹೆಸರು ಇಡೋದ್ರ ಜೊತೆಗೆ ಅದು ಎಲ್ಲಾರ್ಗೂ ಈಸಿ ಆಗೂ ಇರ್ಬೇಕು ಕರೆಯೋದಕ್ಕೆ. ಅಂಡ್ ಹೆಸರು ಕೇಳಿದ ತಕ್ಷಣ ಆರ್ಟಿಸ್ಟ್ ಇಂಪ್ ಆಗು ಇರ್ಬೇಕು ಅಂತ ಆಮೇಲೆ ಯೋಚನೆ ಮಾಡ್ತಾ ಇದ್ವಿ. ಈಗ ನಾನು ನಮ್ಮ ಹಸ್ಬೆಂಡ್ ಕುತ್ಕೊಂಡು, ಸೊ ನಮ್ಮ 4 ಜನ ಅಂದ್ರೆ ನಾನು ನನ್ನ ಹಸ್ಬೆಂಡು ನನ್ನ 2 ಮಕ್ಳು, ಆ 4 ಜನದ ಹೆಸರನ್ನ ಮೊದಲನೇ ಇದನ್ನ ತಗೊಂಡು ನಾವು ಆಸ್ತಾ ಅಂತ ಹೇಳ್ಬಿಟ್ಟಿಟ್ಟಿವಿ. ಸೊ ಎ ಅಂದ್ರೆ ಅಜಯ್, ಎಸ್ ಅಂದ್ರೆ ಶ್ರುತಿ, ಟಿ ಹೆಚ್ ಎ ಅಂದ್ರೆ ತಸ್ಮೈ ತಮಸ್ವಿ ಅಂತ, ತಸ್ಮೈ ನನ್ನ ಮಗ, ತಮಸ್ವಿ ಬಂದು ನನ್ನ ಮಗಳು. ಸೊ ಇದಿಷ್ಟು ಸೇರಿ ನಾವು ಒಂದು ಫ್ಯಾಮಿಲಿ ಯಾವಾಗ್ಲೂ ಒಟ್ಟಿಗೆನೆ ಇರ್ತೀವಿ. ಸೊ ಒಂದು ಫ್ಯಾಮಿಲಿ ಆಗಿ ನಾವು ಇದನ್ನ ಫ್ಯಾಮಿಲಿ ಹೆಸರನ್ನ ಇಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಇದನ್ನ ಇಟ್ವಿ.
3: ಆಸ್ತಾ ಸೌಂಡ್ಸ್ ಗುಡ್, ಎಲ್ಲರೂ ಇದ್ದೀರಾ ಅದರಲ್ಲಿ? ಓಕೆ, ಆರಂಭದಲ್ಲಿ ತಾವು ಏನು ಡಿಸೈನರ್ ಬೊಟಿಕ್ ಅನ್ನ ಶುರು ಮಾಡ್ತೀರಾ, ರೆಂಟಲ್ಸ್ ಅವಾಗ್ಲೇ ಬಂದಿದ್ದ ಐಡಿಯಾನ ಅಥವಾ ಆನಂತರನ ಬಾಡಿಗೆನು ಕೊಡಬಹುದು ನಮ್ಮ ಡಿಸೈನ್ ಮಾಡಿದ ಬಟ್ಟೆಗಳನ್ನ ಅನ್ನೋದು?
4: ರೆಂಟಲ್ಸ್ ಕೂಡ ಮಾಡ್ಬೇಕು ಅಂತ ಫಸ್ಟ್ ಏನೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಇವಾಗ ಇವಾಗಿನ ಇದರಲ್ಲಿ ಔಟ್ಫಿಟ್ಸ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾರೇ ಆಗ್ಲಿ. ಈಗ ನಾನೇ ಆಗ್ಲಿ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ಅಂತ ಅನ್ಕೋತೀನಿ ಹೊರತು ಹೇಗೋ ಒಂದು ಹೋಗೋಣ ಅನ್ನೋದು ಯಾರಿಗೂ ಇಲ್ಲ. ಸೊ ರೆಡಿಯಾಗಿ ಹೋಗುವಾಗ ಈಗ ನಾನು ಒಂದು ಬಟ್ಟೆ ಹಾಕೋಬೇಕು ಅಂದ್ರೆ ಆ ಬಟ್ಟೆಗೆ ಎಷ್ಟು ಖರ್ಚಾಗತ್ತೆ ಅನ್ನೋದು ಕೂಡ ನೋಡ್ಬೇಕು. ಅಂಡ್ ಆ ಬಟ್ಟೆನ ನಾನು ಹಾಕೊಳ್ಳೋದು ಒಂದೇ ಒಂದು ಸಲ. ಬಿಕಾಸ್ ನಾವು ಎಲ್ಲೇ ಹೋದ್ರು ಒಂದು ಫೋಟೋಸ್ ಅಂತ ತೆಕ್ಕೊಳ್ತೀವಿ, ತೆಕ್ಕೊಂಡ ತಕ್ಷಣ ಓ ಈ ಬಟ್ಟೆನ ಇದಕ್ಕೆ ಹಾಕೊಂಡು ಹೋಗಿದ್ದೆ, ನನ್ ಫೋಟೋ ಸಿಕ್ಕಿದೆ ಇದ್ರಲ್ಲಿ ಆಲ್ರೆಡಿ ಇದೆ, ಅದ್ರಲ್ಲಿ ಪೋಸ್ಟ್ ಈಗ ಪೋಸ್ಟ್ ಮಾಡೋದು ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ. ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಇರ್ಬೋದು, ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಸ್ಟೇಟಸ್ ಹಾಕೋದಿರ್ಬೋದು, ತುಂಬಾ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಒಂದ್ಸಲ ಹಾಕಿದ ಬಟ್ಟೆ ಇನ್ನೊಂದು ಸಲ ಹಾಕೋದಕ್ಕೆ ಅದು ಮೇ ಬಿ ಅರೌಂಡ್ ಯೋಚನೆ ಮಾಡ್ತೀವಿ. ಅಂಡ್ ಇನ್ನೊಂದು ಈ ಮದ್ವೆಗೆ ಹೋಗಿದೀವಿ, ಇದಕ್ಕೆ ಹಾಕೊಂಡು ಹೋಗಿದೀವಿ, ಇದಕ್ಕೆ ಆಲ್ರೆಡಿ ಇವರೆಲ್ಲ ನೋಡಿದ್ದಾರೆ, ಹಾಕೊಂಡು ಹೋಗೋಣ ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಎವ್ರಿ ಟೈಮ್ ನಾವು ಏನ್ ಮಾಡಕ್ಕಾಗತ್ತೆ ಅಷ್ಟೊಂದು ಖರ್ಚು ಮಾಡಿ ಹೊಲ್ಸ್ಕೊಂಡು ಯಾರ್ದೋ ಮದ್ವೆಗೆ ಹೋಗಿ ಹಾಕೊಂಡು ಹೋಗಿ ಇದ್ ಮಾಡಕ್ಕಾಗಲ್ಲ. ಸ್ವಲ್ಪ ದೂರದವ್ರ ಮದ್ವೆಗೆ ಆಗ್ಲಿ, ಫ್ರೆಂಡ್ಸ್ ಮದ್ವೆಗೆ ಆಗ್ಲಿ, ಆ ತರ ಹೋಗಿ ಹೋಗಿ ಎವ್ರಿ ಟೈಮ್ ನಾವು ಖರ್ಚು ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನನ್ಗೊಂದು ಐಡಿಯಾ ಬಂದಿದ್ದು, ಓಕೆ ಯಾಕೆ ನಾವು ಡಿಸೈನ್ ಮಾಡೋ ಔಟ್ಫಿಟ್ಸ್ ಇದು ಸಿಂಪಲ್ ಇರೋದಿಲ್ಲ, ಗ್ರ್ಯಾಂಡ್ ಆಗೇ ಇರತ್ತೆ, ಬೋ ಲೈಕ್ ತುಂಬಾ ಪ್ರೈಸಿನು ಇರುತ್ತೆ ಇದು ಔಟ್ಫಿಟ್ಸ್. ಸೊ ಅದ್ರಿಂದ ರೆಂಟಲ್ಲಿ ಕೊಟ್ಟಾಗ ಒಂದ್ಸಲ ಹಾಕಿ ಅವರು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಅವ್ರದ್ದು ಏನಿದೆಯೋ ಅವ್ರದ್ದು ಇಂಟೆನ್ಶನ್ ಮುಗಿಯುತ್ತೆ, ಲೈಕ್ ಹೌದು ನಾನು ಈ ತರ ಬಟ್ಟೆ ಹಾಕೊಂಡಿದ್ದೆ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೆ, ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದು. ಅಂಡ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ತುಂಬಾ ಬೇಕಾಗಿರತ್ತೆ ಔಟ್ಫಿಟ್ಸ್, ಅವರು ಎಲ್ಲೂ ರೆಡಿ ಮಾಡಿಸಿ ತಗೊಂಡು ಇರಕ್ ಆಗೋದಿಲ್ಲ. ಸೊ ರೆಂಟಲ್ಸ್ ಅಂತಾನೆ ತಗೊಂಡಾಗ ರೆಂಟ್ಗೆ ಅಂತ ತಗೊಂಡು ಅವರು ಮೇಕಪ್ ಆರ್ಟಿಸ್ಟ್ ಗಳು ಅವ್ರ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಕೊಳ್ತಾರೆ. ಅಂಡ್ ಮಾಡೆಲ್ಸ್ ಕೂಡ, ಅಂಡ್ ಈವನ್ ಆಕ್ಟರ್ಸ್ ಇರ್ಬೋದು, ಕೆಲವೊಂದು ಸೆಲೆಬ್ರಿಟೀಸ್ ಇರ್ಬೋದು, ಎಲ್ಲಾರ್ಗೂ ಕೂಡ ಯೂಶಲಿ ಯಾವಾಗ್ಲೂ ಬಟ್ಟೆ ಹಾಕಲ್ಲ, ಒಂದೇ ಸಲ ಹಾಕೋದು ಎಲ್ಲಾರು ಆಲ್ಮೋಸ್ಟ್ ಈ ತರದ ಬಟ್ಟೆಗಳು. ಅದಕ್ಕೋಸ್ಕರ ಈ ರೆಂಟಲ್ಸ್ ನ ಐಡಿಯಾ ಬಂದಿದ್ದು, ಅವಾಗ ಸ್ಟಾರ್ಟ್ ಮಾಡಿದ್ ನಾವು.
3: ಓಕೆ, ನಿಮ್ಮ ಸ್ಟುಡಿಯೋಗೆ ಯಾವ್ಯಾವ ರೀತಿಯಾದಂತಹ ವ್ಯಕ್ತಿಗಳು ಸೆಲೆಬ್ರಿಟೀಸ್ ಗಳು ಬಂದು ತಾವು ರೆಂಟಲ್ಸ್ ಗೆ ಬಟ್ಟೆಯನ್ನ ಖರೀದಿ ಮಾಡ್ತಾರೆ ತಗೋತಾರೆ?
4: ಎರಡಕ್ಕೂ ಬರ್ತಾರೆ, ಕಸ್ಟಮೈಸೇಷನ್ಗೂ ಕೂಡ ಬರ್ತಾರೆ. ಅವರೇನೇ ಇವೆಂಟ್ಸ್ ಇದ್ರು, ಅವ್ರದ್ದೇನೇ ಲೈಕ್ ಪಬ್ಲಿಕ್ ಇವೆಂಟ್ಸ್ ಇರ್ಬೋದು ಅಂಡ್ ಆಲ್ಸೋ ಪರ್ಸನಲ್

0: ಇವೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಬರ್ತಾರೆ, ಟಿವಿ ಸೀರಿಯಲ್ ಆಕ್ಟರ್ಸ್ ಇರ್ಬೋದು, ಇನ್ಫ್ಲೂಯೆನ್ಸರ್ಸ್ ಅಂಡ್ ಆಲ್ಸೋ ಇವನ್ ಪಾಲಿಟಿಷಿಯನ್ಸ್ ಅಲ್ಲೂ ಕೆಲವರು ಬಂದು ಇಲ್ಲಿ ಹೊಲ್ಸ್ಕೊಂಡು ಹೋಗಿರೋದಿದೆ. ಅಂಡ್ ಮೋಸ್ಟ್ ಆಫ್ ದ ಸಿಂಗರ್ಸ್ ಆಂಕರ್ಸ್ ತುಂಬಾ ಜನ ಬಂದು ನಮ್ಮ ಸ್ಟುಡಿಯೋಗೆ.
1: ರೆಂಟ್ ಅಂದ್ರೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿರತ್ತೆ ಮೇಡಮ್?
0: ರೆಂಟ್ ಸ್ಟಾರ್ಟ್ಸ್ ಮಿನಿಮಮ್ 800, ಮ್ಯಾಕ್ಸಿಮಮ್ 8000.
1: ಮ್ಯಾಕ್ಸಿಮಮ್ 8000? 8000 ಕೊಟ್ಟು ನಾನು ರೆಂಟ್ ಗೆ ತಗೋತಿದ್ದೀನಿ ಅಂದ್ರೆ ಅದು ಒರಿಜಿನಲ್ ನೀವು ಡಿಸೈನ್ ಮಾಡಿ ಆ ಬಟ್ಟೆನ ರೆಡಿ ಮಾಡೋದಕ್ಕೆ ಕಾಸ್ಟ್ ಎಷ್ಟಾಗಿರ್ಬೋದು ಹಂಗಾದ್ರೆ ಅಂತ ಯೋಚನೆ ಆಗ್ತಿದೆ ನನಗೆ.
0: ಅಟ್ಲೀಸ್ಟ್ ಅದು 10 ಟೈಮ್ಸ್ ಇರುತ್ತೆ.
1: ಹಾ 10 ಟೈಮ್ಸ್
0: ಲೈಕ್ ಅರೌಂಡ್ 80 to 90,000 ವರ್ತ್ ಇರೋ ಒಂದು ಬ್ಲೌಸ್ ಇರ್ಬೋ, ಬ್ಲೌಸ್ ಲೆಹೆಂಗಾ ಆತರ ಫುಲ್ ಬ್ರೈಡಲ್ ಲೆಹೆಂಗಾ ಅದಕ್ಕೆಲ್ಲ ನಾವು ಎಬೋ 5,000 ಚಾರ್ಜ್ ಮಾಡ್ತೀವಿ. ಬಿಕಾಸ್ ಆ ಬ್ರೈಡಲ್ ಲೆಹೆಂಗಾ ಎಬೋ 1 lakh ಇರುತ್ತೆ, ಲೈಕ್ ಎಬೋ 50 ಅಂತೂ ಇರುತ್ತೆ ಸ್ಟಾರ್ಟಿಂಗ್.
1: ಸೊ
0: ಅದರಿಂದ ಅದಕ್ಕೆ ಅಟ್ಲೀಸ್ಟ್ ನಾವು 10 times ಅದು ನಾವು ಆತರ ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ.
1: ಓಕೆ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಕೇಳ್ತಾರೆ ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮರಬಿಲ್ಲು.

0: ಆತ್ಮೀಯರೇ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಬೆಂಗಳೂರು ಬಿಸ್ನೆಸ್ ಬಸ್ಸಲ್ಲಿ ನಮ್ಮ ಜೊತೆ ಇದ್ದಾರೆ ಉದ್ಯಮಿ ಶ್ರುತಿ ಅಜಯ್ ಅವರು. ಮೇಡಮ್, ಮಾತನಾಡ್ತಾ ಹೇಳ್ತಾ ಇದ್ರಿ, ಸುಮಾರು 80,000 ರೂಪಾಯಿ ಏನು ವರ್ತಿರ್ತಕ್ಕಂಥ ಒಂದು ಡ್ರೆಸ್ನ ನಾವು 8,000 ಕೂಡ ಬಾಡಿಗೆಗೆ ಕೊಡ್ತೀವಿ ಅಂತ. ಈ ಬಾಡಿಗೆಯ ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಇದರ ಪ್ರೋಸೆಸ್ ಹೇಗೆ ಇರುತ್ತೆ ಅಂತ ತಿಳಿಸ್ಕೊಡಿ.
1: ಸೊ ಬಾಡಿಗೆ ಡ್ಯೂರೇಷನ್ ಬಂದು 24 hours ಇರುತ್ತೆ, ಲೈಕ್ 1 day ಅಂತಾನೆ ನಾವ್ ಇಟ್ಕೊಳ್ತೀವಿ. ಬಟ್ ವಿ ಹ್ಯಾವ್ ಅ ಕನ್ಸಿಡರೇಷನ್, 1/2 day ಎಕ್ಸ್ಟ್ರಾ ಕನ್ಸಿಡರೇಷನ್ ಕೂಡ ನಾವು ಮಾಡ್ತೀವಿ, ಬಿಕಾಸ್ ಟ್ರಾವೆಲಿಂಗ್ ಟೈಮ್ ಅದೆಲ್ಲ ಕನ್ಸಿಡರ್ ಮಾಡ್ತೀವಿ. ಅದು ಕ್ಲೈಂಟ್ ಆನ್ ಕ್ಲೈಂಟ್ ಬೇಸಿಸ್ ಮೇಲೆ, ಯಾ ಅವ್ರ ಕ್ಲೈಂಟ್ ಅವ್ರದ್ದು ಇವೆಂಟ್ ಎಲ್ಲಿದೆ, ಫಂಕ್ಷನ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಅದನ್ನ ಇದ್ ಮಾಡ್ಬೇಕಾಗತ್ತೆ, ಅದನ್ನ ಪರಿಗಣಿಸ್ಬೇಕಾಗತ್ತೆ. ಅಂಡ್ ಪ್ರೋಸೆಸ್ ಬಂದು ವಿ ಬುಕಿಂಗ್ ಅಮೌಂಟ್ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಅಡ್ವಾನ್ಸ್ ಅಂತ ತಗೊಳ್ತೀವಿ. ಅಂಡ್ ಅದಾದ್ಮೇಲೆ ಬಟ್ಟೆ ತಗೊಂಡು ಹೋಗುವಾಗ ವಿ ವಿಲ್ ಬಿ ಚಾರ್ಜಿಂಗ್ ಲೈಕ್ ಡಬಲ್ ದ ಅಮೌಂಟ್. ಲೈಕ್ ಎಷ್ಟು ರೆಂಟ್ ತಗೋತಾ ಇದೀವಿ ಅದಕ್ಕೆ 2.5 ನಾವು ಕಟ್ಟಿಸ್ಕೊಳ್ತೀವಿ, ಬಿಕಾಸ್ ಏನೇ ಡ್ಯಾಮೇಜ್ ಇರ್ಬೋದು ಅದು ಕೆಲವೊಂದು ಅದನ್ನ ನಾವು ಅಡ್ವಾನ್ಸ್ ಅಂತ ಕಟ್ಟಿಸ್ಕೊಳ್ತೀವಿ. ಸೊ ಡೆಪಾಸಿಟ್ ಅಂತ ಕಟ್ಟಿಸ್ಕೊಳ್ತೀವಿ, ಅದನ್ನ ರೀಫಂಡಬಲ್ ಡೆಪಾಸಿಟ್ ಇರುತ್ತೆ, ಅದು ಅವ್ರ ಬಟ್ಟೆ ರಿಟರ್ನ್ ಕೊಟ್ಟಾಗ ಅದು ರೀಫಂಡ್ ಆಗುತ್ತೆ.
0: ಓಕೆ, ಸೇಮ್ ಡ್ರೆಸ್ ಅನ್ನ ಇನ್ನೊಬ್ರು ತಗೊಂಡು ಹೋಗಕ್ ಬಂದಾಗ ಹೇಗೆ ಅದನ್ನ ಮೇಂಟೈನ್ ಮಾಡ್ತೀರಾ ಅಂತ, ವಾಷಿಂಗ್ ಆಗಿರ್ಬೋದು, ಐರನಿಂಗ್?
1: ಅದಕ್ಕೆ ವಾಷಿಂಗ್ ಆಗಿ ಸ್ಟೀಮ್ ಐರನ್ ಎವ್ರಿ ಪ್ರೋಸೆಸ್ ಅಲ್ಲಿ ಇರುತ್ತೆ, ಸ್ಟೀಮ್ ಐರನ್ ಕೊಡ್ತಾ ಇರ್ತೀವಿ. ಅಂಡ್ ವಾಷಿಂಗ್ ಕೂಡ ಲೈಕ್ ಡ್ರೈ ವಾಶ್ ಅಂತ ನಾವು ಕೆಲವು ವೆಂಡರ್ ನ ಇಟ್ಕೊಂಡಿದೀವಿ. ಸೊ ಡ್ರೈ ವಾಷಸ್ ನ ನಾವು ಕೊಟ್ಟು ಅಲ್ಲಿಂದ ತಗೊಂಡ್ ಬಂದು ಇದ್ ಮಾಡ್ತೀವಿ. ಗ್ಯಾಪಿಂಗ್ ತಗೊಳ್ತೀವಿ, ಒಂದ್ ಬಟ್ಟೆಯಿಂದ ಇನ್ನೊಂದ್ ಬಟ್ಟೆಗೆ ನಾವು ಡೆಲಿವರಿ ಕೊಡ್ಬೇಕಾದ್ರೆ ಸೊ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ ಅಂತ ನೋಡ್ಬಿಟ್ಟು ನಾವು ಬುಕಿಂಗ್ಸ್ ತಗೊಳ್ತೀವಿ.
0: ಓಕೆ, ಇದರ ಜೊತೆಗೆ ನೀವು ಈಗ ತಮ್ಮ ಉದ್ಯಮ ಆರಂಭ ಆಗಿದ್ದು ಹೇಗೆ ಅದು ಸಾಕ್ತಾ ಇದೆ ಅಂತ ಹೇಳಿದ್ರಿ, ತಮಗೆ ಈ ಉದ್ಯಮವನ್ನು ಆರಂಭಿಸಿದ 3 ಆಗಿದೆ, ಹೇಗೆ ಅನಿಸ್ತಿದೆ ಈಗ ಸದ್ಯಕ್ಕೆ?
1: ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾನೇ ಕಷ್ಟ ಆಯ್ತು, ತುಂಬಾನೇ ಶ್ರಮ ಪಡ್ಲೇಬೇಕಾಯ್ತು. ಇವಾಗ್ಲೂ ಅಷ್ಟೇ ಅಷ್ಟೇ ಶ್ರಮ ಇರುತ್ತೆ, ಬಿಕಾಸ್ ನಮ್ಗೆ ಟೈಮ್ಲಿ ಡೆಲಿವರಿ ಇರುತ್ತೆ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ಇರುತ್ತೆ. ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೋದು, ಅವ್ರಿಗೆ ಟೈಮ್ ಕರೆಕ್ಟ್ ಆಗಿ ಕೊಡೋದಿರ್ಬೋದು. ಅಂಡ್ ಆಲ್ಸೋ ಇವೆಂಟ್ ಗಳನ್ನ ಹತ್ರ ಇಟ್ಕೊಂಡು ತುಂಬಾ ಜನ ಬರ್ತಾರೆ, ಸೊ ಅವಾಗ್ಲೂ ಕೂಡ ನಾವು ಅವ್ರನ್ನ ಹಾಗೆ ಕಳ್ಸೋದಕ್ ಆಗೋದಿಲ್ಲ, ನಾವು ಆರ್ಡರ್ ತಗೊಂಡೇನೆ ಫುಲ್ಫಿಲ್ ಮಾಡೇನೆ ಕಳ್ಸ್ಬೇಕಾಗತ್ತೆ. ಸೊ ಎಲ್ಲಾ ತರನು ಇರತ್ತೆ, 50-50. ಲೈಕ್ ನಮ್ಗೆ ಕಷ್ಟನೂ ಇರತ್ತೆ ಅಂಡ್ ಅದೇ ರೀತಿಲಿ ನಾವು ಆಫ್ಟರ್ ದಟ್ ಅವ್ರ ಫೇಸ್ ಅಲ್ಲಿ ಈಗ ಡೆಲಿವರಿ ತಗೊಂಡಾಗ ಅವ್ರ ಫೇಸ್ ಅಲ್ಲಿ ಬರೋ ಒಂದು ಖುಷಿ ನೋಡಿದಾಗ ವಿ ಲೈಕ್ ಹಬ್ಬ ಸದ್ಯ ಚೆನ್ನಾಗ್ ನಮ್ಗೆ ಇಷ್ಟ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಅಯ್ಯೋ ತುಂಬಾ ಚೆನ್ನಾಗ್ ಬಂದಿದೆ, ಆ ತರ ಫೀಲ್ ಎವ್ರಿ ಔಟ್ಫಿಟ್ ಡೆಲಿವರಿ ಕೊಟ್ಟಾಗ್ಲೂ ನಮ್ಗೆ ಆ ತರ ಆಗತ್ತೆ.
0: ಸುಮಾರು ರೆಂಟಲ್ಸ್ ಅಂದಾಗ ತಿಂಗಳಿಗೆ ಒಂದು ರೇಂಜ್ ಹೇಳೋದಾದ್ರೆ ಎಷ್ಟು ಜನರಿಗೆ ಕೊಡ್ತೀರಾ, ಎಷ್ಟು ವಸ್ತುಗಳನ್ನ ಕೊಡ್ತೀರಾ ಅಂತ?
1: ತಿಂಗಳಿಗೆ ಅಂತ ಅಂದ್ರೆ ಅಂದಾಜು ಅಂತ ಹೇಳಕ್ ಆಗಲ್ಲ, ಲೈಕ್ ಅಪ್ರಾಕ್ಸಿಮೇಟ್ ಆಗಿ more than 200.
0: ಓಕೆ, 200, ಅದೇನ್ ಕಮ್ಮಿ ಅಲ್ಲ. ಈಗ ನಿಮ್ಮ ಮಾತುಗಳನ್ನ ನಮ್ಮ ಕೇಳುಗರು ಕೇಳಿ ಸಾಕಷ್ಟು ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಕೆಲವರು ಹೇಗೆ ಅವರು ರೆಂಟಿಗೆ ಕೊಡ್ತೀರ, ಶ್ರುತಿ ಮೇಡಮ್ ಅವರು ಯಾವ ರೀತಿ ಬಾಡಿಗೆ ಕೊಡ್ತಾರೆ ತಿಳಿಸ್ಕೊಡಿ ಅಂದ್ರೆ, ಈಗ ಅಲ್ಲ ನೀವು ಹೇಳಿದ್ದೀರಾ ಹೇಗೆ ಅಮೌಂಟ್ ಕಟ್ಸ್ಕೊಂತೀರಾ, ಡ್ಯೂರೇಷನ್ ಏನಿರುತ್ತೆ, ವಾಪಸ್ ತಂದಾಗ ಏನು ಡ್ಯಾಮೇಜ್ ಎಲ್ಲ ನೋಡಿ ವಾಪಸ್ ಅಮೌಂಟ್ ನೀವು ಕಟ್ಸ್ಕೊಂಡಿದ್ ಡೆಪಾಸಿಟ್ ಇಟ್ಕೊಂಡಿದ್ದು ವಾಪಸ್ ಮಾಡ್ತೀರಾ, ಮತ್ತೆ ಇನ್ನೊಬ್ರಿಗೆ ಕೊಡುವಾಗ ಏನು ಪ್ರೋಸೆಸ್ ನೀವು ಫಾಲೋ ಮಾಡ್ತೀರಾ ಅಂತ. ಈ ಮಾತುಗಳನ್ನ ಕೇಳಿ ನಾವು ಇಂಥದ್ದೊಂದು ಉದ್ಯಮವನ್ನ ನಮ್ಮ ನಾಡಿನ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಜನ ಇನ್ಸ್ಪಿರೇಷನ್ ಆಗಿ ತಗೊಂಡು ಶುರು ಮಾಡಬೇಕು ಈ ಉದ್ಯಮವನ್ನ ಅನ್ಕೊಂಡ್ರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ?
1: ಖಂಡಿತ ಶುರು ಮಾಡ್ಬೋದು, ಆದ್ರೆ ಯಾವ್ದನ್ನೇ ಶುರು ಮಾಡಕ್ ಮುಂಚೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೈಡ್ ನ ನೋಡಿ ಶುರು ಮಾಡ್ಬೇಕಾಗತ್ತೆ. ಬರೀ ನಾವು ಮಾಡಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ ಅಂದ್ರೆ ಚೆನ್ನಾಗ್ ಆಗ್ಬಿಡತ್ತೆ ಅಥವಾ ಹೀಗೆ ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನೆಗೆಟಿವ್ ಫೇಸು ಇರುತ್ತೆ, ಪಾಸಿಟಿವ್ ಫೇಸು ಇರುತ್ತೆ, ಎರಡೂನ ನಾವು ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ರನ್ ದ ಬಿಸ್ನೆಸ್.
0: ಎರಡನ್ನೂ ನೋಡ್ಬೇಕು, ಏನೇ ಆದ್ರೂ ಕೂಡ ನಾನು ಮುಂದೆ ನುಗ್ಗುತ್ತೀನಿ ಅನ್ನೋ ಒಂದು ಭರವಸೆ ಆತ್ಮವಿಶ್ವಾಸ ಇರ್ಲಿಬೇಕು.
1: ಹೌದು ಹೌದು, ಮುಂದೆ ನುಗ್ಗುತ್ತೀನಿ ಅನ್ನೋದಿರ್ಬೇಕು.

0: ಆದ್ರೂ ಒಂದ್ 6 ತಿಂಗಳು ನಮ್ಗೆ ಏನೋ ಒಂದು ಇದಾಯ್ತು ಅಂದ ತಕ್ಷಣ ನಾವು ಕುಗ್ಗಬಾರ್ದು. ಇಲ್ಲ ಅಯ್ಯೋ ಆಗಲ್ಲ, ನಾನು ಕ್ಲೋಸ್ ಮಾಡ್ಬಿಡ್ತೀನಿ, ಮೋಸ್ಟ್ಲಿ ನಂಗೆ ಆಗಲ್ಲ ಅನ್ಸುತ್ತೆ, ಆ ಮನೋಭಾವನೆಯನ್ನ ತೆಗ್ದಾಕಿ ನಾನು ಮಾಡೇ ಮಾಡ್ತೀನಿ ಮಾಡೇ ಅನ್ನೋ ಒಂದು ಛಲ ಇಟ್ಕೊಂಡಿರೋರು ಖಂಡಿತ ಈ ಬಿಸ್ನೆಸ್ ನ ಮಾಡ್ಬೋದು. ಇದು ಒಂದ್ ತಲ, ಇದು ಎಲ್ಲಾ ಬಿಸ್ನೆಸ್ಗೂ
1: ಈ ಒಂದು ಅಂಶ ಗಮನದಲ್ಲಿರಲೇಬೇಕು,
0: ಗಮನದಲ್ಲಿರಲೇಬೇಕು. ಸೊ ತಕ್ಷಣಕ್ಕೆ ಯಾವುದೇ ಬಿಸ್ನೆಸ್ ಇಮಿಡಿಯೇಟ್ ಆಗಿ ರೈಸ್ ಅಪ್ ಆಗಲ್ಲ, ಅದು ಆಲ್ಮೋಸ್ಟ್ ಟೈಮ್ ತಗೊಂಡೇ ತಗೊಳತ್ತೆ. ಎಷ್ಟು ದಿವಸ ಇಷ್ಟು ದಿನ ಅಂತ ಇರತ್ತೆ. ಕೆಲವು ಟೈಮಲ್ಲಿ ಇಮಿಡಿಯೇಟ್ ಆಗೂ ಬರ್ಬೋದು ಸಕ್ಸಸ್, ಕೆಲವು ಟೈಮಲ್ಲಿ 10 ವರ್ಷ ಆದ್ಮೇಲೂ ಬರ್ಬೋದು, ಕೆಲವು ಟೈಮಲ್ಲಿ 3 ವರ್ಷ 2 ವರ್ಷ ಆದ್ಮೇಲೂ ಬರ್ಬೋದು. ನಾವು ಆ ಇದಕ್ಕೆ ಕಾದ್ರೆ ಖಂಡಿತ ನಾವು ಮತ್ತೆ ಹಾರ್ಡ್ ವರ್ಕ್, ರೆಸ್ಪಾನ್ಸಿಬಿಲಿಟಿ, ವರ್ಕ್, ಹಾರ್ಡ್ ವರ್ಕ್ ಎರಡೂ ಕೂಡ ಈಕ್ವಲಿ ಮುಖ್ಯ ಆಗತ್ತೆ.
1: ನೀವು ಉದ್ಯಮಿ ಆಗಿದ್ದೀರಾ, ಒಂದಷ್ಟು ಜನಕ್ಕೆ ಉದ್ಯೋಗನೂ ಕೂಡ ಈ ಮೂಲಕ ಕೊಟ್ಟಿದ್ದೀರಾ ಅಂತ ನಾವು ಭಾವಿಸುತ್ತೇವೆ ಅಲ್ವಾ? ಯಾಕಂದ್ರೆ ಶಾಪ್ ಅಲ್ಲಿ ಒಬ್ರು ಇರ್ಬೇಕಾಗತ್ತೆ, ನೋಡ್ಕೋಬೇಕಾಗತ್ತೆ. ಓಕೆ, ಮತ್ತೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಶುರು ಮಾಡುವಂತ ಒಂದು ಆಲೋಚನೆ ಕೂಡ ನಿಮ್ಮಲ್ಲಿ ಇದೆ?
0: ಹೌದು, ಖಂಡಿತ.
1: ಓಕೆ, ಎಲ್ಲದಕ್ಕೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ. ನಿಮ್ಮ ಉದ್ಯಮ ಬೆಳೀತಾ ಹೋಗ್ಲಿ, ನೀವು ಕೂಡ ಒಬ್ಬ ಶ್ರೇಷ್ಠ ಮತ್ತು ಯಶಸ್ಸನ್ನ ಕಂಡಂತ ಉದ್ಯಮಿಗಳಾಗಿ, ಹಾಗೂ ನಿಮ್ಮಿಂದ ಒಂದಷ್ಟು ಮಂದಿಗೆ ಉದ್ಯೋಗ ಮತ್ತು ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋ ಹಾಗೆ ಅವಕಾಶಗಳು ಸಿಗ್ಲಿ ಅಂತ ನಾವು ಆಶಿಸ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಶ್ರುತಿ ಅಜಯ್ ಅವರೇ.
0: ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಮ್ ಜೊತೆ ಇಷ್ಟ ತನಕ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿದಕ್ಕೆ ನಮಗೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಸೋ ಮಚ್.
0: ಬೈ ಬೈ
1: ಬೈ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 4:54. ಇಷ್ಟು ಹೊತ್ತು ಬೆಂಗಳೂರು ಬಿಸ್ನೆಸ್ ಬಸ್ನಲ್ಲಿ ನಮ್ಮ ಜೊತೆಯಾಗಿದ್ದರು ಆಸ್ಥಾ ಡಿಸೈನರ್ ಬೊಟಿಕ್ ಅಂಡ್ ರೆಂಟಲ್ ಸಂಸ್ಥಾಪಕಿ ಶ್ರುತಿ ಅಜಯ್. ಅವರ ಮಾತುಗಳನ್ನು ಕೇಳಿದ್ವಿ. ಸಮಯ ಆಗ್ತಿದೆ 5 ಗಂಟೆಯತ್ತ ಸಾಗ್ತಾ ಇದೆ ಗಡಿಯಾರ. ನಿಮ್ಮ ಜೊತೆಯಾಗಿ ಈ ಕ್ಷಣದವರೆಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ತುಂಬಾ ಕಲರ್ಫುಲ್ಲು.

ಆತ್ಮರೆ, ಇದುವರೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 5 ಗಂಟೆ. ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಯೆಲ್ಲ ಹನುಮಂಚವರು ಮಾಡುವ ಆತ್ಮೀಯ ನಮಸ್ಕಾರಗಳು. ಆತ್ಮರೆ, ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಸಹೋದರರ ಸವಾಲ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ESP ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮರೆ ಇನ್ನು ಮುಂದೆ ಕೇಳಿ ಬೆಂಕಿಯ ಬಲೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು.

ಆತ್ಮರೇ ಇನ್ನು ಮುಂದೆ ಕೇಳಿ ಮುದಳಿದ ತಾವರೆ ಅರಳಿತೋ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿಯವರು.

ಆತ್ಮಿಕೆಲಗುರೆ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ ಈ ಕಾರ್ಯಕ್ರಮವನ್ನು ಈ ರಾತ್ರಿ 7:45ಕ್ಕೆ ತಾವು ಪುನಃ ಕೇಳಬಹುದು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ. ಪ್ರಿಯ ಕೇಳುಗರೆ, ಈಗ ಕೇಳಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೂಬಾ ಮತ್ತು ಶಕುಂತಲಾ ಹಳ್ಳಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ ಆರ್ ಜೆ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿ ನೀಡಲು ಇಬ್ಬರು ಡಾಕ್ಟರ್ ಅದರ. ಬನ್ನಿ, ಅವರನ್ನು ಪರಿಚಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲಿಗೆ ಡಾಕ್ಟರ್ ರಾಜೇಶ್ವರಿ ಖೂಬಾ ಅಕ್ಕಿಯವರು, ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಅಕ್ಕಿ ಆಸ್ಪತ್ರೆ ವಿಜಯಪುರ, ಇವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
2: ಥ್ಯಾಂಕ್ ಯು.
1: ಅದೇ ರೀತಿಯಾಗಿ ಡಾಕ್ಟರ್ ಶಕುಂತಲಾ ಹಳ್ಳಿ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಕೂಡ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಜಿಲ್ಲಾ ಆಸ್ಪತ್ರೆ ವಿಜಯಪುರ, ಇವರು ಕೂಡ ನಮ್ಮೊಂದಿಗಿದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು.
1: ಇವತ್ತಿನ ವಿಷಯ ಕುರಿತು ಮಾತನಾಡಲು ಇಬ್ಬರು ನಮ್ಮೊಂದಿಗೆ ಅದೇರಿ. ಇವತ್ತಿನ ವಿಷಯ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕಂತ ಅನ್ಕೋತಾ ಇದ್ದೀರಿ. ಈಗ ಮೊದಲೇ ಬೇಸಿಕ್ ಪ್ರಶ್ನೆ ಏನಂತಂದ್ರೆ, ಕ್ಯಾನ್ಸರ್ ಅನ್ನೋದು ಇವತ್ತಿನ ದಿನಮಾನಗಳಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಕಡೆ ಹರಡ್ತಾ ಇದೆ, ಚಿಕಿತ್ಸೆ ಇಲ್ಲ. ಸಾಮಾನ್ಯವಾಗಿ ನಮ್ಮ ಕೇಳುವರಿಗೆ ಹೇಳೋದಾದ್ರೆ ಕ್ಯಾನ್ಸರ್ ಅಂದ್ರೆ ಏನ್ರಿ ಮೇಡಮ್?
2: ಕ್ಯಾನ್ಸರ್ ಅಂದ್ರೆ ರ್ಯಾಪಿಡ್ ಗ್ರೋತ್, ಅಂದ್ರೆ ನಾರ್ಮಲಿ ನಮ್ಮ ಸೆಲ್ಸ್ ಎಲ್ಲ ಗ್ರೋತ್ ಆಗ್ತಾ ಇರ್ತವೆ, ಅದನ್ನ ಕ್ಯಾನ್ಸರ್ ಸ್ಟಿಮ್ಯುಲೇಟ್ ಆಯ್ತಂದ್ರೆ ಸೆಲ್ಸ್ ಫಾಸ್ಟ್ ಆಗಿ ಗ್ರೋತ್ ಆಗಿ ಕ್ಯಾನ್ಸರ್ ಟರ್ನ್ ಆಗ್ತವೆ. ಸೊ ಎಸ್ಪೆಷಲಿ ಗರ್ಭಕೋಶದ ಕ್ಯಾನ್ಸರ್ಗೆ ಸ್ಟಿಮ್ಯುಲೇಷನ್ ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಿದೆ. ಆ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗಿ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಬಹಳಷ್ಟು ಬರ್ತಾ ಇದಾವೆ. ಅದನ್ನ ತಡೆಗಟ್ಟಬೇಕಂತ ಹೇಳಿ ಬಹಳಷ್ಟು ವಿಧಾನ ಇದಾವೆ. ನಮ್ಮ ದೇಶದಲ್ಲಿ ಪೋಲಿಯೋ ಇರಾಡಿಕೇಟ್ ಆಯ್ತು, ಸ್ಮಾಲ್ ಪಾಕ್ಸ್ ಟೋಟಲಿ ಇರಾಡಿಕೇಟ್ ಆಯ್ತು. ಈ ತರ ನಮ್ಮ ಹತ್ರ ಪ್ರೋಗ್ರಾಮ್ ಇಂಡಿಯಾನಲ್ಲಿ ನಮ್ಮ ಗವರ್ಮೆಂಟ್ ನವರು ಮಾಡ್ತಾ ಇದಾರೆ. ಕ್ಯಾನ್ಸರ್ನ ನಾವು ಸ್ಟೇಜ್ ತನಕ ಹೋದರೂ ನಾವು ಪ್ರಿವೆಂಟ್ ಮಾಡಬಹುದು, ಅಷ್ಟೊಂದು ಟ್ರೀಟ್ಮೆಂಟ್ ಇದೆ. ಬಟ್ ಟ್ರೀಟ್ಮೆಂಟ್ಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಅದ್ರದ್ದು ವ್ಯಾಕ್ಸಿನ್ಸ್ ಇದಾವೆ, ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಡಿಸೀಸ್ ಹೆಂಗೆ ಕಾಂಟ್ಯಾಕ್ಟ್ ಆಗ್ತದೆ ಜನರಿಗೆ, ಗಂಡ್ಮಕ್ಳಿಗೆ ಕೂಡ ಇನ್ಫೆಕ್ಷನ್ ಆಗ್ತದೆ. ಅದಕ್ಕೆ ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರು ಸಹಿತ ಚೈಲ್ಡ್ಹುಡ್ನಲ್ಲೇ ಇದು ವ್ಯಾಕ್ಸಿನ್ ತೊಗೋಬೇಕಂಥೇಳಿ ನಾವು ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸುತ್ತಮುತ್ತ ಒಂದು 15-20 ಕಿಲೋಮೀಟರ್ ಸುತ್ತಲೂ ಹಳ್ಳಿಯಲ್ಲೇ ಕೂಡ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ಹೆಂಗೆ ಸ್ಪ್ರೆಡ್ ಆಗ್ತದೆ, ಹೆಂಗೆ ಪ್ರಿವೆಂಟ್ ಮಾಡ್ಬೋದು. ನೀವೆಲ್ಲ ಸಣ್ಣ ಸಣ್ಣ ಫಂಕ್ಷನ್ ಮಾಡಿದ್ರೆ ದುಡ್ಡು ಎಲ್ಲ ಹಾಕ್ತೀರಿ. ಇದಕ್ಕೆ 2,000 ರೂಪಾಯಿ ಇದೆ ಇದಕ್ಕೆ ವ್ಯಾಕ್ಸಿನ್ ತೊಗೊಳಕ್ಕೆ. 2 ವ್ಯಾಕ್ಸಿನ್ ತೊಗೊಂಡ್ರೆ ನಿಮ್ಮ ಮಕ್ಕಳ ವಯಸ್ಸಲ್ಲಿ ವಯಸ್ಸಾದ ಮೇಲೆ ಕ್ಯಾನ್ಸರ್ ಎಲ್ಲ ತಡೆಗಟ್ಬೋದು.

0: ಕ್ಯಾನ್ಸರ್ನಿಂದ ಯಾರೂ ಸಾಯಬಾರ್ದಂತ ನಮ್ದೊಂದು ಕಳಕಳಿ. ಯಾಕಂದರೆ ಮೊದಲು 50 ವರ್ಷ ಆದಮೇಲೆ ಕ್ಯಾನ್ಸರ್ ಬರ್ತಿತ್ತು. ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಆಗಲಿ, ಗರ್ಭಕೋಶದ ಕ್ಯಾನ್ಸರ್ ಆಗಲಿ, ಯಾವುದೇ ಕ್ಯಾನ್ಸರ್ ಆಗಲಿ 50 ವರ್ಷ 60 ವರ್ಷ ಆದಮೇಲೆ ಬರ್ತಿತ್ತು. ಈಗ ಹೆಂಗಾಗಿದೆ ಅಂದರೆ 30 ವರ್ಷನಲ್ಲೇ ಬರ್ತಾ ಇದೆ. 30 ವರ್ಷ ಲೇಡಿನಲ್ಲಿ ಸಹಿತ ನಾವು ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತನಕ ನೋಡೀವಿ. ನಮ್ಮ ನಾವೇನದ ಕಾಲ್ಪೋಸ್ಕೋಪಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅಂದರೆ ಗರ್ಭಕೋಶದ ಬಾಯಿ 40 ಪಟ್ಟು ಜಾಸ್ತಿಯಾಗಿ ದೊಡ್ಡದು ಕಾಣಿಸ್ತಿದೆ. ಅದರಲ್ಲಿ ನಾವು ಕ್ಯಾನ್ಸರ್ ಡೈರೆಕ್ಟ್ಲಿನೇ ಕಂಡುಹಿಡಿಬೋದು, ಬರೆಗಣ್ಣಲ್ಲಿ ಕಾಣಂಗಿಲ್ಲ. ಅದನ್ನ ಹಿಂಗ್ ಮಲ್ಟಿಪ್ಲೈ ಮಾಡಿ ಎನ್ಲಾರ್ಜ್ ಮಾಡಿ ನೋಡ್ಬೋದು. ಅದನ್ನ ನಾವು ಅರ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡಕ್ಕೆ, ಅಬ್ನಾರ್ಮಲ್ ಸೆಲ್ಸ್ ಅದಾವ ಅಂದ್ರೆ ಡಿಟೆಕ್ಟ್ ಮಾಡಿ, ಒಂದ್ಸಲ ಕ್ಯಾನ್ಸರ್ ಸೆಲ್ಸ್ ಫಾರ್ಮ್ ಅದು ಅಲ್ಲಿ ಅಂದ್ರೆ 10 ವರ್ಷ ತಗೋತಿದೆ ಕ್ಯಾನ್ಸರ್ ಆಗಕ್ಕೆ. ಸೊ ನಮ್ಗೆ 10 ವರ್ಷ ಟೈಮ್ ಇದೆ. ಆ ಟೈಮ್ನಲ್ಲಿ ನಾವೆಲ್ಲ ಟೆಸ್ಟ್ ಮಾಡಬೇಕು, ಪ್ರಿವೆನ್ಷನ್ ಮಾಡಬೇಕು. ಸೊ ಇದು ಸೆಕೆಂಡ್ರಿ ಪ್ರಿವೆನ್ಷನ್. ಸೊ ಪ್ರೈಮರಿಲಿ ಹೆಂಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಡಾಕ್ಟರ್ ಶಕುಂತಲ ಹೇಳ್ತಾರೆ.
1: ಸರಿ ಮೇಡಮ್, ಈಗ ಗರ್ಭ ಕಂಠ ಕ್ಯಾನ್ಸರ್ ಅಂತ ಹೇಳಿ ತಾವು ಹೇಳಿದ್ರಿ. ಈಗ ನಮಗೆ ಸಾಮಾನ್ಯವಾಗಿ ಏನು ಗೊತ್ತಾಯ್ತಪ್ಪ ಅಂತಂದ್ರೆ ಕ್ಯಾನ್ಸರ್ ಅಂದ್ರೆ ಬಾಯಿಗಾಗತ್ತೆ, ಅದು ಸಾಕಷ್ಟು ತಂಬಾಕು ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಹಿಂಗೆಲ್ಲ ಆಗುತ್ತೆ ಅಂಥೇಳಿ ಜನಸಾಮಾನ್ಯರಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿ ಇಷ್ಟೈತಿ. ನೀವು ಗರ್ಭಕಂಠ ಕ್ಯಾನ್ಸರ್ ಅಂತ ಹೇಳಿದ್ರಿ, ಬೇರೆ ಬೇರೆ ರೀತಿ ಕ್ಯಾನ್ಸರ್ಗಳು ಅದಾವ್ರಿ?
2: ಹೌದ್ರಿ, ದೇಹದ ಯಾವುದೇ ಭಾಗಕ್ಕೂ ಕ್ಯಾನ್ಸರ್ ಆಗ್ಬೋದು. ಎಲ್ಲಿ ಜೀವಕೋಶಗಳು ಏನಂತೀವಲ್ಲ, ಜೀವಕೋಶ ಮಲ್ಟಿಪ್ಲೈ ಆಗ್ತಾನೆ ಇರ್ತಾವ. ಇವತ್ತೇನಿರ್ತದ ಚರ್ಮ ಇದಿರಲ್ಲ, ಒಂದ್ 15-20 ದಿವಸ ಸೆಲ್ ಸೈಕಲ್ ಅಂತ ಇರ್ತದೆ. ಈ ಚರ್ಮ ಹೋಗಿ 28 ದಿವಸಕ್ಕೆ ಹೊಸ ಚರ್ಮ ಬರ್ತಿರ್ತದೆ. ಅದೇ ರೀತಿ ಎಲ್ಲೆಲ್ಲಿ ಜೀವ ಇದೆ, ಎಲ್ಲೆಲ್ಲಿ ಸೆಲ್ಸ್ ಇದಾವೆ, ಸೆಲ್ ಡಿವಿಷನ್ ಆಗ್ತಾ ಇದೆ, ದೇಹದ ಪ್ರತಿಯೊಂದು ಭಾಗಕ್ಕೂ ಕ್ಯಾನ್ಸರ್ ಆಗಬಹುದು. ಇಲ್ಲಿ ಅಲ್ಲಿ ಅಂತಲ್ಲ, ಯಾವುದೇ ಭಾಗಕ್ಕೂ ಆಗಬಹುದು.
1: ಇವತ್ತಿನ ವಿಷಯ ನಾವು ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಸಾಮಾನ್ಯ ಲಕ್ಷಣಗಳು ಏನ್ರಿ ಮೇಡಮ್?
2: ಇದು ಒಂದ್ ಸಾರಿ ಗರ್ಭಕಂಠದ ಕ್ಯಾನ್ಸರ್ ಏನಿದೆಯಲ್ಲ, ಇದು ಒಂದ್ ಸಾರಿ ಲಕ್ಷಣ ಬಂದ್ರೆ ಅದು ಆಲ್ರೆಡಿ ಫುಲ್ ಬ್ಲೋನ್ ಕ್ಯಾನ್ಸರ್ ಅಂತೀವಿ. ಅಂದ್ರೆ ಆಲ್ರೆಡಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಂತಾನೆ ಅರ್ಥ.
1: ಅಂದ್ರೆ ಲಕ್ಷಣ ತೋರಿಸುವುದರಲ್ಲೇ ಸಾಕಷ್ಟು ಬೆಳೆದಿರುತ್ತೆ.
2: ಹೌದು ಹೌದು, ಹಂಗಾಗಿ ಇದೆ ನಮ್ಮ ಕಳಕಳಿ. ಇದರಲ್ಲಿ ಲಕ್ಷಣ ತೋರಿಸೋಕ್ಕಿಂತ ಮುಂಚೆನೆ ಸ್ಕ್ರೀನಿಂಗ್ ಅಂತ ಅಂತೀವಿ ನಾವು. ಅವಾಗ್ಲೇ ಅದ ಪ್ಯಾಪ್ಸ್ಮಿಯರ್ ಅಂತ ಒಂದು ಸ್ಕ್ರೀನಿಂಗ್ ಮಾಡ್ತೀವಿ. ಗರ್ಭಕೋಶದ ಕಂಠ ಏನಿರುತ್ತಲ್ಲ, ಅಲ್ಲಿಂದ ಅದರ ದ್ರವವನ್ನ ಒಂದು ಸ್ಪೆಚುಲಾಯಿಂದ ತಗೊಂಡು ಸ್ಮಿಯರ್ ಮಾಡಿ ಸ್ಲೈಡ್ ಮೇಲೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಸೆಲ್ ಅಲ್ಲಿ ಏನಾದರೂ ಚೇಂಜಸ್ ಆಗಿದೆನಾ, ಸೆಲ್ ದೊಡ್ಡದಾಗಿದೆ, ಅದರ ನ್ಯೂಕ್ಲಿಯಸ್ ದೊಡ್ಡದಾಗಿದೆ, ನ್ಯೂಕ್ಲಿಯಸ್ ಡಬಲ್ ತ್ರಿಬಲ್ ಆಗಿದೆ, ಸೆಲ್ ಚೇಂಜಸ್ ಅನ್ನ, ಸೆಲ್ ಮಾರ್ಫಾಲಜಿಯನ್ನ ಸ್ಟಡಿ ಮಾಡಿದ್ರೆ ನಾವು ಬೇಗ ಪತ್ತೆ ಹಚ್ಚಬಹುದು. ಇದಕ್ಕೆ ಸ್ಕ್ರೀನಿಂಗ್ ಅಂತೀವಿ. ಒಂದು ಸತಿ ಬೇಗ ಪತ್ತೆ ಹಚ್ಚಿದ್ರೆ, ಮ್ಯಾಮ್ ಹೇಳಿದ್ರಂಗೆ 10 ವರ್ಷ ಮುಂಚೆನೆ, ಇನ್ನೂ ಅದು 10 ವರ್ಷ ಟೈಮ್ ತಗೊಳುತ್ತೆ ಪ್ರೀ ಕ್ಯಾನ್ಸರ್ ಸ್ಟೇಜ್ ಇಂದ ಕ್ಯಾನ್ಸರ್ ಸ್ಟೇಜ್ ಹೋಗಕ್ಕೆ. ಸೊ ನಾವು ಇದು ಬೇಗ ಕಂಡುಹಿಡಿಬಹುದು. ಆಲ್ರೆಡಿ ರೋಗ ಲಕ್ಷಣ ಕಾಣೋದು ಫುಲ್ ಬ್ಲೋನ್ ಕ್ಯಾನ್ಸರ್. ಯೋನಿಯಿಂದ ಕೆಂಪು ದ್ರವ ಹೋಗುತ್ತೆ, ವೆಜೈನಲ್ ಬ್ಲೀಡಿಂಗ್ ಅಂತ ಅಂತೀವಿ, ಅಥವಾ ಬ್ರೌನಿಶ್ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಗಂಡ ಹೆಂಡತಿ ಸೇರಿದ್ಮೇಲೆ, ದೈಹಿಕ ಸಂಪರ್ಕ ಆದ್ಮೇಲೆ ಕೆಂಪು ಮುಟ್ಟು ಹೋಗೋದು. ಈ ತರ ಏನಾದರೂ ಪೇಷಂಟ್ ಬಂದ್ರೆ 100% ಇದು ಮೋಸ್ಟ್ ಆಫ್ ದಿ ಟೈಮ್ ದಿಸ್ ವಿಲ್ ಬಿ ದ ಕಾಸ್. ಅದಾದ್ಮೇಲೆ ತೂಕ ಕಡಿಮೆ ಆಗಿರುತ್ತೆ, ಜ್ವರ ಬರೋದು, ಅವರ ಓವರ್ಆಲ್ ಹೆಲ್ತ್ ಏನಿರುತ್ತೆ ಆರೋಗ್ಯದಲ್ಲಿ ಕಡಿಮೆ ಆಗಿರುತ್ತೆ.
1: ಈಗ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ರೆ ನೀವು, ಲಕ್ಷಣಗಳು ಗೋಚರಿಸುವ ಮುಂಚೆನೆ ಇದು ಸಾಕಷ್ಟು ಗ್ರೋತ್ ಆಗಿರ್ತದೆ, ಬೆಳೆದಿರ್ತದೆ ಅಂತ ಹೇಳಿದ್ರು ಮೇಡಮ್. ಈಗ ಒಬ್ಬ ಸಾಮಾನ್ಯ ಮಹಿಳೆ, ಅವ್ರಿಗೇನು ತ್ರಾಸಿಲ್ಲ, ಅವ್ರು ಯಾಕೆ ನಿಮ್ಮ ಹತ್ರ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು, ಯಾಕಂದ್ರೆ ಎದಕ್ಕಂತ ಬರಬೇಕು ಅವರು, ಲಕ್ಷಣಗಳೇ ಏನು ಇಲ್ಲ ಅವರಿಗೆ, ಅವ್ರು ಯಾಕೆ ಬಂದು ಡಯಾಗ್ನೋಸ್ ಮಾಡ್ಕೋಬೇಕು?
2: ಇದು ನಾವು ಅದೇ ಹೇಳ್ತಾ ಇದ್ದೀವಲ್ಲ ಮೇಡಮ್ ಹೇಳಿದ್ರಲ್ಲ, ಮುಂಚೆ ಎಲ್ಲ 50 ವರ್ಷಕ್ಕೆ 60 ವರ್ಷಕ್ಕೆ ಗರ್ಭಕಂಠದ ಕ್ಯಾನ್ಸರ್ ಬರ್ತಾ ಇತ್ತು. ಇವಾಗೆಲ್ಲ 30ನೇ ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರ ಎಲ್ಲ ದೇಶ ನಮ್ಮ ದೇಶದ ಮಹಿಳೆಯರಿಗೆ ನೋಡಿದ್ರೆ 30 ವರ್ಷಕ್ಕೆಲ್ಲ 2-3 ಮಂದಿ ಮಕ್ಕಳಾಗಿರ್ತವೆ. ಅಂತ ಹೆಣ್ಮಗಳಿಗೆ ಕ್ಯಾನ್ಸರ್ ಬಂತು ಅಂದ್ರೆ 2-3 ಮಂದಿ ಹುಡುಗರಿಗೆ ಅವರು ಅನಾಥ ಮಾಡಿ ಹೋಗ್ಬೇಕಾಗ್ತದೆ. ಆಮೇಲೆ ಈಗ ಟ್ಯೂಬರ್ಕ್ಯುಲೋಸಿಸ್ನ ನಾವು ಯಾಕೆ ಪ್ರಿವೆಂಟ್ ಮಾಡಿದ್ವಿ, ಅದು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದ್ರೆ ದುಡಿಯೋ ವಯಸ್ಸಿನ ಜನಸಾಮಾನ್ಯರಿಗೆ ಬರುತ್ತೆ ಅದು. ಈಗ 30 ವರ್ಷದ ಹೆಣ್ಮಕ್ಳಿಗೆ ರೋಗ ಬಂತಂದ್ರೆ ಮನೇನ ಯಾರು ನೋಡ್ಕೊಳ್ಳೋದು, ದುಡಿಯೋದು ಯಾರು? ಇಟ್ಸ್ ಅ ಬಿಗ್ ಎಕನಾಮಿಕ್ ಬರ್ಡನ್ ಟು ದ ಕಂಟ್ರಿ, ಟು ದ ಫ್ಯಾಮಿಲಿ ಅಂಡ್ ಟು ದ ಕಂಟ್ರಿ. ಪೂರ ಕುಟುಂಬಕ್ಕೆ ದೊಡ್ಡ ಪರಿಣಾಮ ಬೀರುತ್ತೆ, ಹೀಗೆ ಬಿಟ್ಟರೆ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತೆ. ನಾವು ಅದಕ್ಕೆ ಲೆಪ್ರಸಿ, ಟ್ಯೂಬರ್ಕ್ಯುಲೋಸಿಸ್ ಅವೆಲ್ಲ ಪ್ರೊಡಕ್ಟಿವ್ ಏಜ್ ಗ್ರೂಪ್ಗೆ ಎಫೆಕ್ಟ್ ಮಾಡಬಾರ್ದು. ಈ 60 ವರ್ಷದ ಮೇಲಿನ ಏನು ಕ್ಯಾನ್ಸರ್ ಇರ್ತಾವಲ್ಲ, ಜೆನೆಟಿಕ್ ಚೇಂಜಸ್ ಅವೆಲ್ಲ ಆಗೋದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇರ್ ಆರ್ ನೋ ವ್ಯಾಕ್ಸಿನ್ಸ್ ಫಾರ್ ದೆಮ್. ಇದು 30 ವರ್ಷದ ಹೆಣ್ಮಕ್ಳಿಗೆ. ಆಮೇಲೆ ದಿಸ್ ಇಸ್ ಪ್ರಿವೆಂಟೇಬಲ್ ಕ್ಯಾನ್ಸರ್. ಅದೇ ಹೇಳಿದ್ವಲ್ಲ, ಪಾಪ್ಸ್ಮಿಯರ್ ಮಾಡೋದ್ರಿಂದ 10 ವರ್ಷ ಮುಂಚೆನೆ ಬೇಗ ಕಂಡುಹಿಡಿಬೋದು. ಅವಾಗೇನೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಇಟ್ಸ್ 100% ಕ್ಯೂರೇಬಲ್. ಕೋನೈಜೇಷನ್ ಅಥವಾ ಹಿಸ್ಟೆಕ್ಟಮಿ ಅಂತೀವಲ್ಲ, ಅದನ್ನ ನೀವು ಗರ್ಭಕೋಶನ ಕಂಠನ ತೆಗೆದ್ಬಿಟ್ರೆ ಅಥವಾ ಗರ್ಭಕೋಶನೇ ತೆಗೆದ್ಬಿಟ್ರೆ ಇಟ್

0: ಶೀಸ್ 100% ಕ್ಯೂರ್, ಅವ್ರಿಗೆ ಕಂಪ್ಲೀಟ್ ಕ್ಯೂರ್ ಅನ್ನೋದು ಇದೆ, ಅವರು ರೋಗದಿಂದ ಮುಕ್ತರಾಗ್ತಾರೆ.
1: ಅಂದ್ರೆ ಈಗ ಪ್ರಾಥಮಿಕ ಲಕ್ಷಣಗಳು ಅಂತ ಏನಿಲ್ಲ, ಈಗ ನಮ್ಮ ಮಹಿಳೆಯರು ಈ ಒಂದು ಲಕ್ಷಣ ಗೋಚರಿಸಿದ್ರೆ ನಾನು ಹೋಗಿ ಇದ್ರ ಟೆಸ್ಟ್ ಮಾಡಿಸ್ಬೇಕು. ಈಗ ಸುಮ್ಸುಮ್ನೆ ಯಾರು ಈ ಟೆಸ್ಟ್ ಅನ್ನ ಮಾಡಿಸೋದಿಲ್ಲ, ಈ ಟೆಸ್ಟ್ ಅನ್ನ ಯಾವಾಗ ಮಾಡಿಸ್ಬೇಕು ಮೇಡಮ್?
2: ಇದು ನಾವು ಯಾಕಿಷ್ಟು ವರಿ ಆಗಿದ್ದೇವೆ ಇದ್ರ ಬಗ್ಗೆ ಅಂದ್ರೆ, ಪ್ರತಿ ದಿವಸ 200 ಜನ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸ್ಯಾಡ್ ಥಿಂಗ್ ಅಂದರೆ ಒಂದೇ ಒಂದು ಯಾವುದು ಸಿಂಪ್ಟಮ್ಸೇ ಇರಲ್ಲ, ಸಿಂಪ್ಟಮ್ಸ್ ಬಂದಾಗ ಅಡ್ವಾನ್ಸ್ ಇರ್ತದೆ ಅದು. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಇದು ಎಲ್ಲ ಪ್ರೋಗ್ರಾಮ್ಸ್ ಇಲ್ಲ. ಹೊರದೇಶದಲ್ಲಿ ಹೆಂಗೆ ನೀವು ಎಲ್ ಐ ಸಿ ತುಂಬ್ತೀರಿ ಪ್ರತಿ ವರ್ಷ ಆ ಥರ ವರ್ಷ ಟೆಸ್ಟ್ ಮಾಡಿಸ್ಕೋಬೇಕಂತೇಳಿ ಮೆಸೇಜ್ ಬರ್ತದೆ. ನಮ್ಮ ದೇಶದಲ್ಲೂ ಆ ಥರ ಮಾಡಬೇಕು ಅಂತ ನಮ್ಗೆ ಕಳಕಳಿ, ಯಾಕಂದರೆ ಜನರಿಗೆ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ, ಅದಕ್ಕೆ ಅವ್ರು ತೋರಿಸ್ಕೊಳಂಗಿಲ್ಲ. ಹೆಲ್ತ್ ಚೆಕಪ್ ಅಂತಿರ್ತದೆ, ಯಾಕಂದ್ರೆ ಈಗ ಗರ್ಭಕೋಶದ ಬಾಯಿಗೆ ಕ್ಯಾನ್ಸರ್ ಆದ್ರೆ ಜನ ಹೇಳಂಗೆ ಇಲ್ಲ, ಮೊದಲು ಮನೆಯಲ್ಲಿ ವಯಸ್ಸಾದವರಂತೂ ಹೇಳಂಗೆ ಇಲ್ಲ, ಇವರು ಏನಿಲ್ಲ ಬಿಡು ಹಂಗೆ ಬ್ಲೀಡಿಂಗ್ ಆಗ್ತದೆ ಅಂತೇಳಿ ರಿಪ್ರೊಡಕ್ಟಿವ್ ಏಜ್ ಜನ ಏನ್ ಮಾಡ್ತಾರೆ ಹಂಗೆ ಕೂತ್ಕೊಂಡು ಬಿಡ್ತಾರೆ. ಅವರು ಸಿಂಪ್ಟಮ್ಸ್ ಆದ್ರೂ ಸಹಿತ ಲೇಟ್ ಸ್ಟೇಜ್ ನಲ್ಲಿ ಬರ್ತಾರೆ. ಸೊ ನಮಗೆ ಮ್ಯಾಕ್ಸಿಮಮ್ ಕಾಂಟ್ಯಾಕ್ಟ್ ಆಗೋದು ಹಾಸ್ಪಿಟಲ್ ನಲ್ಲಿ ಬಂದು ಅಂದ್ರೆ ಜಾಸ್ತಿ ಇಷ್ಟು ದೊಡ್ಡದು ಲೀಜನ್, 2 ಸೆಂಟಿಮೀಟರ್ ಕಿಂತ ಹೆಚ್ಚಿಗೆ ಲೀಜನ್ ಆದಾಗ ಅಷ್ಟೇ ಅವ್ರಿಗೆ ಸಿಂಪ್ಟಮ್ಸ್ ಇರ್ತದೆ, ಅಷ್ಟೊತ್ತನ ಏನು ಸಿಂಪ್ಟಮ್ಸ್ ಇರಲ್ಲ. ಸೊ ನಮಗೆ ಅದಕ್ಕೆ ಏನಿದೆ ಪ್ರೈಮರಿ ಪ್ರಿವೆನ್ಷನ್ ಅಂತೀವಿ, ಅಂದರೆ ಮಗಳು ಯಾವಾಗ ದೊಡ್ಡಕ್ಕೆ ಆಗ್ತಾಳೆ ಆ ಟೈಮ್ನಲ್ಲೇ ನಾವು ಆಕೆಗೆ ವ್ಯಾಕ್ಸಿನ್ ಕೊಡಬೇಕು. ಹೆಂಗೆ ನಮಗೆ ಬೇರೆ ಬೇರೆ ವ್ಯಾಕ್ಸಿನ್ಸ್ ಇದಾವೆಲ್ಲ ಚೈಲ್ಡ್ಹುಡ್ನಲ್ಲಿ, ಆ ಥರ 9-14 ವರ್ಷದ ಹುಡುಗಿಯರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಅನೌನ್ಸ್ ಮಾಡಿದೆ ಬಜೆಟ್ನಲ್ಲಿ 9-14 ಇಯರ್ಸ್ ನಾವು ಕೊಡ್ತಾ ಇದ್ದೀವಿ ಅಂತ. ಇನ್ನೂ ಇಲ್ಲಿ ಪ್ರೋಗ್ರಾಮ್ನಲ್ಲಿ ಬಂದಿಲ್ಲ, ಬಟ್ ನಾವೆಲ್ಲ ಇದನ್ನು ಕೊಟ್ಟು ಪ್ರಿವೆಂಟ್ ಮಾಡ್ಕೋಬೇಕು. ಒಂದು ಹುಡುಗಿ ದೊಡ್ಡಕ್ಕೆ ಆದ ಕೂಡಲೇ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಅದಕ್ಕೆ ದುಡ್ಡು ಹಾಕೋ ಬದಲು ಇದಕ್ಕೆ ದುಡ್ಡು ಹಾಕ್ಬೇಕಂತ ನಮ್ಮ ಕಳಕಳಿ ಅಷ್ಟೇ. ಮತ್ತು 14-26 ವರೆಗೂ ಅವರು ಮದುವೆ ಆದಮೇಲೆ ಸಹಿತ ಅವರು ವ್ಯಾಕ್ಸಿನ್ ತೊಗೋಬೋದು. ಬಿಫೋರ್ ಮಕ್ಕಳು ಪ್ರೊಡಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗಿ ಮಗಳಿಗಿಂತ ಮೊದಲೇ ಪ್ರಿವೆನ್ಷನ್ ತೊಗೋಬೇಕು. ಒಂದು ವೇಳೆ ಅವರು ಮಕ್ಕಳಾಯಿತು ಕಾಂಟ್ಯಾಕ್ಟ್ ಮಾಡಿದ್ರು ಎಚ್ ಪಿ ವಿ ಅಂದರೆ ಸ್ಕ್ರೀನ್ ಮಾಡಿ ಅಂದರೆ ಪ್ಯಾಪ್ಸ್ಮಿಯರ್ ಆ ಥರ ಮಾಡಿ ಅದನ್ನು ನೆಗೆಟಿವ್ ಇತ್ತಂದರೆ ವ್ಯಾಕ್ಸಿನ್ ತೊಗೋಬೋದು. ಅದರಿಂದ ನಾವೆಲ್ಲ ಪ್ರಿವೆಂಟ್ ಮಾಡ್ಬೋದು, ಯಾಕಂದರೆ ಇದು 2nd most common ಕ್ಯಾನ್ಸರ್ ಇಂಡಿಯಾದಲ್ಲಿ. 1st cancer ಬ್ರೆಸ್ಟ್ ಕ್ಯಾನ್ಸರ್, ಮತ್ತು ಪ್ರತಿ ವರ್ಷ 1,23,000 ಜನ ಹೊಸ ಕೇಸಸ್ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಎಲ್ಲ ವರಿ ಆಗ್ತಾ ಇರೋದು, ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅದರ ಸಲುವಾಗಿ. ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಪ್ರೈಮರಿಯಲ್ಲಿ ನೀವು ಎಲ್ಲ ಹುಡುಗಿಯರಿಗೆ ಆ್ಯನಲ್ ವಾಟ್ ಎಷ್ಟೊಂದು ಪ್ರಿವೆನ್ಷನ್ ಮಾಡ್ಬೋದು. ಒಂದು ವೇಳೆ ಕಾಂಟ್ಯಾಕ್ಟ್ ಆದರೂ ಕಂಡುಹಿಡಿದ್ರು, ಅಬ್ನಾರ್ಮಲ್ ಸೆಲ್ಸ್ ಕಂಡುಹಿಡಿದ್ರು 10 ವರ್ಷ ಇದೆ ನಮಗೆ. ಸೊ ದೇವರು ಇಷ್ಟೊಂದು ಅಪರ್ಚುನಿಟಿ ಕೊಟ್ಟಾಗ ನಾವು ಇದನ್ನ ಉಪಯೋಗಿಸ್ಕೊಂಡು ಕ್ಯಾನ್ಸರ್ ಜಾಗೃತರಾಗಬೇಕು ಅಂತ ವಿನಂತಿ. ಯಾಕೆ ಒಂದ್ಸಲ ಸಿಂಪ್ಟಮ್ಸ್ ಬಂದ್ಮೇಲೆ ಲೇಟ್ ಸ್ಟೇಜ್ ಅದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ಜನ ನಮ್ಮ ದೇಶದಲ್ಲಿ ಇದರಿಂದ ಸಾಯ್ತಾ ಇದ್ದಾರೆ ಅಂತೇಳಿ, ಇದು ಆಗ್ಲಕ್ಕೆ ಮುಖ್ಯ ಕಾರಣ ಏನು ಮೇಡಮ್?
0: ಎಚ್ ಪಿ ವಿ ವೈರಸ್ ಅಂತ ಇದೆ, ಹ್ಯೂಮನ್ ಪೆಪಿಲೋಮಾ ವೈರಸ್. ಇದು ಒಂದು ವೈರಸ್, ಇದು ಚರ್ಮದ ಕಾಂಟ್ಯಾಕ್ಟ್ ಸ್ಕಿನ್ನಿಂದ ಸ್ಕಿನ್ಗೆ ಹರಡುವಂಥ ವೈರಸ್. ಇದರಲ್ಲಿ ಟೈಪ್ಸ್ ಇರ್ತವೆ, 0 types ಅಂತ ಅಂತೀವಿ. ಅದರಲ್ಲಿ ದೇಹದಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಡಿಫ್ರೆಂಟ್ ನೇಮ್ಸ್ ಕೊಡ್ತಿರ್ತಾರೆ. ಮೋರ್ ದೆನ್ 100 ಅಂದರೆ 100ಕ್ಕಿಂತ ಹೆಚ್ಚು 0 types ಇದ್ದಾವೆ. ಅದರಲ್ಲಿ ಒಂದು ಎಚ್ ಪಿ ವಿ 0 types 6 ಮತ್ತು 11 ಇರೋದ್ರಿಂದ ಜೆನೈಟಲ್ ವಾರ್ಡ್ಸ್ ಅಂತೀವಿ. ವಾರ್ಡ್ಸ್ ಅಂದರೆ ವಾಳ ಅಂತೀವಲ್ಲ ನಾವು ನಮ್ಮ ಆಡು ಭಾಷೆದಲ್ಲಿ, ಕಪ್ಪಗೆ ಅದು ರಫ್ ಸರ್ಫೇಸ್ ಇರುತ್ತೆ, ಹಾರ್ಡ್ ಸರ್ಫೇಸ್, ಅದು ವಾಳ ಆಗೋದು. ಸ್ಕಿನ್ ಮೇಲೂ ಆಗ್ಬೋದು, ಮತ್ತು ಜೆನೈಟಲ್ ಏರಿಯಾ ಪ್ರೈವೇಟ್ ಪಾರ್ಟ್ಸ್ ಏನಂತೀವಿ, ಯೋನಿಯ ಸುತ್ತಲ ಅಥವಾ ಕೆಳಗಡೆ ಹೊಟ್ಟೆಯಲ್ಲಿ, ತೊಡೆ ಮೇಲೆ, ಮೋಷನ್ ಮಾಡೋ ಜಾಗದಲ್ಲಿ, ಅಲ್ಲೆಲ್ಲ ವಾರ್ಡ್ಸನ್ನು ಆಗ್ಬೋದು. ಅದೇ 0 types 16, 18, 31, 33 ಇದೇ ಥರ ಒಂದು 20 serotypes ಇದ್ದಾವೆ. ಅದು ಕ್ಯಾನ್ಸರ್ ಮಾಡೋ ಲಕ್ಷಣ ಜಾಸ್ತಿ ಇರುತ್ತೆ. ವಾರ್ಟ್ ಅಂದರೆ ನೀವು ಅದು ಲೈಕ್ ಬಿನೈನ್ ಕ್ಯಾನ್ಸರ್, ಅದು ಡೇಂಜರ್ ಇಲ್ಲ ಅದು ಕ್ಯಾನ್ಸರ್. ಇನ್ನು ಆಂಕೋಜೆನಿಕ್ 0 types ಅಂದರೆ ಅದರಿಂದ ಕ್ಯಾನ್ಸರ್ ಆಗುತ್ತೆ ಮುಂದೆ ಓವರ್ ಪಿರಿಯಡ್ ಆಫ್ 10 years, 12 years ಆ ಥರ ಅದು ಕ್ಯಾನ್ಸರ್ಗೆ ಬದಲಾಯಿಸ್ಕೊಳ್ಳುತ್ತೆ. ಆ ಥರ 18-20 serotypes ಇದ್ದಾವೆ
1: ಮೇಡಮ್. ಈಗ ಇದು ಸಾಕಷ್ಟು ಏನು ಏಜ್ ಗ್ರೂಪ್ ವೈಸು ಮತ್ತು ಏನು ಸಣ್ಣರ್ ಹಿಂದು ಈಗಿನ ವಯಸ್ಸಾದವ್ರ ತನಕ ಇದು ಕಾಡುತ್ತೆ ಅಂತ ಹೇಳಿದ್ರಿ, ಯಾವ ಏಜ್ ಗ್ರೂಪ್ನವ್ರಿಗೆ ಜಾಸ್ತಿ ಇದರಿಂದ ತೊಂದರೆ ಆಗುತ್ತೆ ಮೇಡಮ್?
0: ಇದು ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂತೀವಿ, ವುಮನ್ ಮ್ಯಾನ್ ಎರಡು, ಅಂದ್ರೆ ದೈಹಿಕ ಸಂಪರ್ಕ ಯಾವಾಗ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗಿಂದ ಜಾಸ್ತಿ. ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್, ಅವ್ರಿಗೆ ಈ ರೋಗ ಲಕ್ಷಣ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಫಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಮತ್ತೆ ಅದೇ ಓವರ್ ಅ ಪೀರಿಯಡ್ ಆಫ್ ಟೈಮ್ 5 ವರ್ಷ, 10 ವರ್ಷ, 15 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಆಗಿ ಬದಲಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದರಲ್ಲಿ ಜಾಸ್ತಿ ಯಾರಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದ್ರೆ ಮೋರ್ ದೆನ್ 1 sexual part, ಒಬ್ಬರಿಗಿಂತ ಜಾಸ್ತಿ ಜನದ ಜೊತೆ ನಿಮಗೆ ದೈಹಿಕ

0: ಸಂಪರ್ಕ ಇದ್ದರೆ, ಆಮೇಲೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗೋ ಈ ರೋಗದ ಸೋಂಕಾಗೋ ಜಾಸ್ತಿ ಪ್ರಮಾಣ ಇರುತ್ತೆ. ಮತ್ತೆ ಅದಕ್ಕೆ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಕ್ಯಾನ್ಸರ್ ಆಗೋ ಲಕ್ಷಣನೂ ಜಾಸ್ತಿ ಇರುತ್ತೆ. ಮತ್ತೆ ಯಾರು ತಂಬಾಕು ಸೇವನೆ ಮಾಡ್ತಾರೆ, ತಂಬಾಕು ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀ ತಿಂತೀಯ ಅಥವಾ ಸೇತೀಯ, ಯಾವುದೇ ಫಾರ್ಮಲ್ಲಿ ನೀವು ಟೊಬ್ಯಾಕೋನ ಕನ್ಸ್ಯೂಮ್ ಮಾಡಿದ್ರೆ ಸಿವಿಲ್ ಡಿವಿಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಚ್ ಪಿ ವಿ ವ್ಯಾಕ್ಸಿನ್ ಇರೋ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ರು ಇವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ.
1: ಅನುವಂಶೀಯತೆ ಕೂಡ ಹೊಂದೈತಿ,
0: ಹಾ ಸಮ್ ಪಾರ್ಟ್, ಬಟ್ ಮೇನ್ಲಿ ಇನ್ಫೆಕ್ಷನ್, 90% ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದು. ಹಂಗಾಗಿ ದಿಸ್ ಇಸ್ ಪ್ರಿವೆಂಟೇಬಲ್. ಬೇರೆ ಎಷ್ಟೋ ಕ್ಯಾನ್ಸರ್ಸ್ ಇದಾವೆ, ಅವ್ರಿಗೆ ಯಾವ್ದು ಕ್ಯಾನ್ಸರ್ಗೂ ನೀವು ವ್ಯಾಕ್ಸಿನ್ ಅಂತ ಕೇಳಿರ್ಲಿಕ್ಕಿಲ್ಲ, ಬಟ್ ಇದು ಕ್ಯಾನ್ಸರ್ ವ್ಯಾಕ್ಸಿನ್, ಸೋ ಇಟ್ ಇಸ್ ಪ್ರಿವೆಂಟೇಬಲ್, ಸೋ ವಿ ಆರ್ ವರೀಡ್. ಅಂದ್ರೆ ಲೈಕ್ ಪ್ರಿವೆಂಟ್ ಆಗೋದಕ್ಕೆ ಯಾಕೆ ನಾವು ತಡೆಗಟ್ಟಬಾರದು, ನಮ್ ಕೈಲೇ ಇದ್ದಂಗೆ, ಈಗ ನಮ್ ಕೈಲೇ ಇದ್ದಾಗ ನಾವು ಅದನ್ನ ಮಾಡ್ಬೇಕು ಕೆಲ್ಸ ಆತರ, ನಮ್ ಕೈಲಿ ಇದ್ದಾಗ ಹಾ ಬಿಟ್ಬಿಡ್ಬೇಕು, ನಮ್ ಕೈಲಿ ಇಲ್ಲಪ್ಪ ಅಂತ
1: ಇದು ಮಾಡ್ಕೋಬೇಕು, ಅದರಿಂದ ಜಾಗೃತರಾಗಿ ಚಿಕಿತ್ಸೆ ಪಡ್ಕೋಬೇಕು.
0: ಇದು ಗರ್ಭಕಂಠದ ಕ್ಯಾನ್ಸರ್ ಅಷ್ಟೇ ಅಲ್ವಾ, ವೆಜೈನಾ, ವಲ್ವಾ, ಏನಸ್, ಹೆಣ್ಮಕ್ಕಳಲ್ಲೂ ಗರ್ಭಕಂಠದ ಕ್ಯಾನ್ಸರ್ ಜೊತೆ ವೆಜೈನಾ, ವಲ್ವಾ, ಅದೇನು ಮೂತ್ರದ ಜಾಗ ಏನು ಸುತ್ತಲೂ ಏನಿರುತ್ತಲ್ಲ ಅದ್ರ ಕ್ಯಾನ್ಸರ್ನು ಮಾಡುತ್ತೆ. ಅಂದ್ರೆ ಚರ್ಮದಿಂದ ಚರ್ಮಕ್ಕೆ ಹರಡುವಂತ ಸೋಂಕು ಇದು, ಸ್ಕಿನ್ ವೈರಸ್ ಅಂತಾರೆ ಇದಕ್ಕೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗೆ ಸಂಪರ್ಕದಿಂದ ಹೋಗೋದು. ಹಂಗಾಗಿ ಲೈಕ್ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಬರುತ್ತೆ ಅಲ್ಲಿ ಇನ್ಫೆಕ್ಷನ್ ಮಾಡುತ್ತೆ, ಇನ್ಫೆಕ್ಷನ್ ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಆಗಿ ಸಂಭವಿಸುತ್ತೆ.
1: ಇದು ಮೇಡಮ್ ಈ ಸದ್ದ ಈ ಇಂಥ ಈ ರೋಗಗಳು ಇರೋರು ನಮ್ಮ ದೇಶದಾಗ ಇವ್ರ ಪ್ರಮಾಣ ಹೆಂಗೈತಿ?
2: ಸಿ ಎ ಸರ್ವಿಕ್ಸ್ ಹೆಂಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ, ಪ್ರತಿ ವರ್ಷ ಪ್ರತಿ ದಿವಸ 200 ವುಮೆನ್ ಸಾಯ್ತಾ ಇದ್ದಾರೆ ಇಂಡಿಯಾದಲ್ಲಿ, ಮತ್ತು ವರ್ಷದಲ್ಲಿ 123,000 ಕೇಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ಇದು ಇನ್ಸಿಡೆನ್ಸ್ ಇಟ್ಟುಕೊಂಡು ನಾವು ಪ್ರಿವೆಂಟ್ ಯಾಕೆ ಮಾಡಬಾರ್ದು, ಎಲ್ಲ ಹುಡುಗಿಯರಿಗೆ ಎಸ್ಪೆಷಲಿ ಅಡಲಸೆಂಟ್ ಇರ್ತಾರಲ್ಲ 9 ವರ್ಷದಿಂದ 14 ವರ್ಷದವರಿಗೆ ಪ್ರಿವೆನ್ಷನ್ ವ್ಯಾಕ್ಸಿನ್ ಕೊಟ್ಟು ಪ್ರಿವೆಂಟ್ ಮಾಡಬೇಕು. ಮತ್ತು ಸ್ವಲ್ಪ ಏಜ್ ಅವೇರ್ನೆಸ್ ಇರೋಂಗಿಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಲೇಟ್ ಆದಮೇಲೆ ಅವರಿಗೆ ವ್ಯಾಕ್ಸಿನ್ ತೊಗೋಬೇಕಂತೇಳಿ ಹುಡುಗಿಯರು ಬಂದಿದ್ರಲ್ಲ ಆ ಥರ ಬಂದವರು ಅವೇರ್ನೆಸ್ ಬಂದಾಗ ಅವರಿಗೆ ಪಾಲಿವ್ಯಾಲೆಂಟ್ ಅಂತಾರೆ, ಗಾರ್ಡಿಸಿಲ್ 9 ಅಂತಿದೆ, ಅಂದ್ರೆ ಇಟ್ ಕವರ್ಸ್ ಆಲ್ಮೋಸ್ಟ್ ಸೋ ಮೆನಿ ವೈರಸ್ ಸೀರೋಟೈಪ್, ಅದನ್ನ ಕೊಡ್ತೀವಿ. ಮತ್ತೆ ಅವರಿಗೆ ಕಾಸ್ಟ್ ಹೆಚ್ಚಿಗೆ ಆಗ್ತದೆ ಅಂದ್ರೆ ಅದು ಮತ್ತೊಂದು ಗಾರ್ಡಿಸಿಲ್ 4 ಅಂತಿದೆ, ಅದನ್ನು ಕೊಡ್ತೀವಿ. ಅದನ್ನೆಲ್ಲ ಕೊಟ್ಟು ಪ್ರಿವೆನ್ಷನ್ ಮಾಡ್ತೀವಿ. 123,000 ಪ್ರತಿ ವರ್ಷ ಹೊಸ ಕೇಸಸ್ ಬರ್ತಾ ಇದಾವೆ, ನಾವು ಪ್ರಿವೆಂಟ್ ಮಾಡ್ಬೋದು ವ್ಯಾಕ್ಸಿನ್ ಕೊಟ್ಟು. ಅದು ಇಟ್ ಕವರ್ಸ್ ಎಲ್ಲ ಕ್ಯಾನ್ಸರು, ಗಂಡ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಎಲ್ಲ ಕ್ಯಾನ್ಸರು, ಎಚ್ ಪಿ ವಿದಿಂದ ಬರೋ ಕ್ಯಾನ್ಸರ್ ಎಲ್ಲ ತಡೆಗಟ್ತದೆ. ಇನ್ನೊಂದು ಗಾರ್ಡಿಸಿಲ್ 4 ಅಂತಿದೆ, ಅದನ್ನ ನಾವು ಅಡಲಸೆಂಟ್ ಗರ್ಲ್ಸ್ ಇವರದಾರಲ್ಲ ಮೋರ್ ದೆನ್ 25 ಇಯರ್ಸ್ ಅವರಿಗೆ ಕೊಡ್ತೀವಿ. 4 ಸೀರೋ ಟೈಪ್ ಕವರ್ ಮಾಡ್ತದೆ. ಅದು ಮೋಸ್ಟ್ ಕಾಮನ್ ಸಿ ಎ ಸರ್ವಿಕ್ಸ್ ಇರ್ತದೆ, ಅದರಲ್ಲಿ ವಾಟು ಸಿ ಎ ಸರ್ವಿಕ್ಸ್ ಎರಡೂ ಕವರ್ ಆಗ್ತದೆ ಅಂತೇಳಿ ಅದು ಕೊಡ್ತೀವಿ. ಮತ್ತೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ವಿತ್ ಪ್ಯಾಪ್ ಸ್ಮಿಯರ್, ಕಾಲ್ಪೋಸ್ಕೋಪಿ. ಕಾಲ್ಪೋಸ್ಕೋಪಿ ಅಂತೇಳಿ ಒಂದು ದುರ್ಬಿನ್ ಇದೆ, ಅದನ್ನ ನಾವು ಯೂಸ್ ಮಾಡಿಕೊಂಡು ಕ್ಯಾನ್ಸರ್ ಅನ್ನ ಕಂಡುಹಿಡಿಬಹುದು ಅದು ಬರಲಾರ್ಕಿಂತ ಮೊದಲೇ. ಸೊ ಒಂದ್ಸಲ ನಾವು ಕಂಡುಹಿಡಿದ್ವಿ ಅಂದ್ರೆ ಅದನ್ನ 10 ವರ್ಷ ತಗೋತದೆ ಅದು, ಇದಕ್ಕೆ ಕ್ಯಾನ್ಸರ್ ಫಾರ್ಮ್ ಆಗಕ್ಕೆ. ದುರ್ಭಾಗ್ಯ ಅಂದ್ರೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅದು ಲೇಟ್ ಸ್ಟೇಜ್ ನಲ್ಲಿ ಡಯಾಗ್ನೋಸ್ ಆಗ್ತದೆ. ಸೊ ಅದನ್ನ ಮೊದಲೇ ಕಂಡುಹಿಡಿಯಬೇಕಂದ್ರೆ ಪ್ಯಾಪ್ ಸ್ಮಿಯರ್ ಇದೆ, ಸಿಂಪಲ್ ಟೆಸ್ಟ್ ಅದು, ಒಪಿಡಿನಲ್ಲೇ ಮಾಡ್ಬೋದು. ಕಾಲ್ಪೋಸ್ಕೋಪಿ ಅಂದ್ರೆ ಸ್ವಲ್ಪ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡಬೇಕಾಗ್ತದೆ. ಅದನ್ನ ನಾವು 40 ಸಲ ದೊಡ್ಡದಾಗಿ ಕಂಡೆ ಕ್ಯಾನ್ಸರ್ ಎಲ್ಲಿದೆ ಅಂತೇಳಿ ನೋಡಿಕೊಂಡು ನಾವು ಬಯಾಪ್ಸಿ ತಗೋಬಹುದು. ಆ ಥರ ನಾವು ಅರ್ಲಿ ಕಂಡುಹಿಡಿಬಹುದು. ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಇದೆ, ನಾವು ಗರ್ಭಕೋಶನೇ ತೆಗೆಸ್ಬೇಕಂತೇನಿಲ್ಲ, ಅದಿಷ್ಟೇ ಪಾರ್ಟ್ ತೆಗಿಬಹುದು. ಮತ್ತೆ ಅದರಲ್ಲಿ ಕಾಟರೈಸು ಮಾಡಬಹುದು, ಅದೆಲ್ಲ ಅರ್ಲಿ ಪೀರಿಯಡ್ನಲ್ಲಿ. ಸೊ ಲೇಟ್ ಸ್ಟೇಜ್ ಆಯ್ತಂದ್ರೆ ಒಂದ್ಸಲ ಅದು ಲೇಟ್ ಸ್ಟೇಜ್ ಆಯ್ತಂದ್ರೆ ಬ್ಲಡ್ಗೆಲ್ಲ ಹರಡಿ ಬೇರೆ ಬೇರೆ ಪಾರ್ಟಿಗೆಲ್ಲ ಹೋಗ್ತದೆ, ಲಿಂಫ್ ನೋಡ್ಸ್ ಎಲ್ಲ ಆಗ್ತವೆ, ಆವಾಗ ಮತ್ತೆ ಗರ್ಭಕೋಶನೇ ತೆಗಿಬೇಕಾಗ್ತದೆ. ಸ್ಟೇಜ್ 1B ಆದ್ಮೇಲೆ ಬರೇ ರೇಡಿಯೋಥೆರಪಿ ಇದೆ. ಸೊ ರೇಡಿಯೋಥೆರಪಿ ಅವೆಲ್ಲ ತಗೊಳ್ಳೋದ್ರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಯಾವುದೇ ಕ್ಯಾನ್ಸರ್ ಆಗಲಿ ಎಷ್ಟೊಂದು ತೊಂದರೆ ಇದ್ದಾವೆ. ಸೊ ಕಾಸ್ಟ್ ಎಫೆಕ್ಟಿವ್ ಇದೆ, ದುಡ್ಡು ಹಾಕಬೇಕು, ನೀವು ಎಷ್ಟು ರೇಡಿಯೇಷನ್ ಕಡೆ ಎಕ್ಸ್ಪೋಸ್ ಆಗಬೇಕು, ಬಾಡಿ ಪಾರ್ಟ್ಸ್ ಬೇರೆದೆಲ್ಲ ಕೂದಲೆಲ್ಲ ಹೋಗ್ತವೆ, ಮತ್ತೆ ಎಲ್ಲ ಬ್ಲಡ್ ಎಲ್ಲ ಕಡಿಮೆ ಆಗ್ತದೆ. ಸೊ ನಮ್ದು ಕಳಕಳಿ ವಿನಂತಿ ಅಂದರೆ ವ್ಯಾಕ್ಸಿನ್ ತಗೊಂಡು ನೀವು ರೋಗ ಮುಕ್ತರಾಗ್ರಿ ಮೊದಲೇ, ನಿಮ್ಮ ಮಕ್ಕಳಿಗೂ ಕೊಡಿಸ್ರಿ, ಮಕ್ಕಳಿಗೆ ಕೊಡಿಸಲಿಲ್ಲ ಅಂದ್ರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಅವರಿಗೂ ಕೊಡಿಸ್ರಿ. ಬೇರೆ ಬೇರೆ ಟೈಪ್ಸ್ ಇದಾವೆ, ಸರ್ವಿ ವ್ಯಾಕ್ ಅಂತ ಇದೆ ಮಕ್ಕಳಿಗೆ ಕೊಡ್ಸಕ್ಕೆ, ಅದು ಏನದ 2 ಇರ್ತವೆ, 69 18 ಅಂತ ಹೇಳಿ, ಸೀರೋ ಟೈಪ್ 16 18 2 ಇರ್ತವೆ.

0: ಸೊ ಅದನ್ನು ನೀವು ಮಕ್ಕಳಿಗೆ ಕೊಡಿಸ್ರಿ, ಸಣ್ಣ ಮಕ್ಕಳಿಗೆ 9 to 14. ಸೊ 14 to 25 ತನಕ ನೀವು ಅವಾಗ ಕೊಡಿಸಿದ್ರು ಗಾಡಿ ಸಿಲ್ ಅಂತಿದೆ, ಮತ್ತು 25 ಆದ್ಮೇಲೂ ಗಾಡಿ ಸಿಲ್ 4 ಅಂತಿದೆ. ನಿಮಗೆ 100% ಮತ್ತು ಯಾವುದು ಕ್ಯಾನ್ಸರ್ ಆಗಬಾರ್ದು, ವಲ್ವಲ್ ಕ್ಯಾನ್ಸರ್, ದೆನ್ ವಜಾನಲ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್, ಆ್ಯನಲ್ ಕ್ಯಾನ್ಸರ್, ವಾಟ್ ಆಗಬಾರ್ದು ಅಂತಂದರೆ ಆ್ಯನಲ್ ಕ್ಯಾನ್ಸರ್, ವಲ್ವಲ್ ಕ್ಯಾನ್ಸರ್ ಎಲ್ಲ 70 ಇಯರ್ಸ್ನಲ್ಲೂ ಆಗ್ತದೆ. ವಲ್ವಲ್ ಕ್ಯಾನ್ಸರ್ ಅಂತ ಹೇಳಿ ಅದನ್ನು ಆಗಬಾರ್ದಂದ್ರೆ ಗಾಡಿ ಸಿಲ್ 9 ಅಂತಿದೆ, ಅದನ್ನು ತಗೋಬಹುದು.
1: ಸರಿ ಮೇಡಮ್, ಈಗ ನೀವು ಮಾತಾಡ್ತಾ ಹೇಳಿದ್ರೆ ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ನಾವು ಇದರಿಂದ ಬಚಾವ್ ಆಗ್ಬೇಕು, ಇದರಿಂದ ಉಳ್ಕೋಬೇಕು.

0: ಮಕ್ಕಳಿಗೆ ಜನ್ಮ ಕೊಡಬಹುದಾ?
1: ಹೌದು, ಕೊಡಬಹುದು. ಅದರಲ್ಲಿ CIN 1, 2, 3 ಅಂತ ಇರುತ್ತೆ. CIN 1, 2 ಅದೇ ಹೇಳ 30ನೇ ವರ್ಷದ ಏಜ್ ಗ್ರೂಪಿಗೇನೆ ಆಗ್ತಾ ಇದೆ ಇವಾಗ. ಹಾಗಾಗಿ ಕೋನೈಜೇಷನ್ ಅಂತ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳು ಇದೆ. ಅಂದ್ರೆ ಗರ್ಭಕೋಶದ ಕಂಠವನ್ನ ಮಾತ್ರ ತೆಗಿತೀವಿ, ಹಾಗಾಗಿ ಗರ್ಭಕೋಶ ಅನ್ನೋದು ಉಳಿದಿರುತ್ತೆ. ಗರ್ಭಕೋಶ ಒಂದು ಪಾರ್ಟ್ ಅನ್ನ ಮಾತ್ರ, ಕೋನ್ ಶೇಪದ ಪಾರ್ಟ್ ಅನ್ನ ತೆಗೆದಿರ್ತೀವಿ. ಮತ್ತೆ ಲೇಸರ್ ಚಿಕಿತ್ಸೆ ಅಂತ ಇರುತ್ತೆ, ಮತ್ತೆ ಕೋಲ್ಡ್ ನೈಫ್ ಚಿಕಿತ್ಸೆ ಅಂತ ಎಲ್ಲ ಇರುತ್ತೆ. ಬೇರೆ ಬೇರೆ ತರದ ಚಿಕಿತ್ಸೆಗಳಿದಾವೆ. ಗರ್ಭಕಂಠದ ಕ್ಯಾನ್ಸರ್ ಆದ್ರೂ ಅವರು ಮಕ್ಕಳಿಗೆ ಜನ್ಮ ನೀಡಬಹುದು ನ್ಯಾಚುರಲ್ ಆಗಿನೆ.
0: ಈಗ ತಾವು ಈ ಕ್ಷೇತ್ರದಾಗ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡತ್ತೀರಿ, ವೈದ್ಯರಾಗಿ ಇಂಥ ಕೇಸ್ಗಳನ್ನ ಸಾಕಷ್ಟು ನೋಡಿರ್ತೀರಿ. ಈಗ ನಿಮ್ಮಲ್ಲಿ ಬಂದಿರತಕ್ಕಂಥ ಪೇಷೆಂಟ್ಗಳು ನಿಮ್ಮ ಅನುಭವಕ್ಕೆ ಬಂದಂಗ, ಇವರು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ, ಕ್ಯೂರ್ ಆದರು, ಮತ್ತು ಇವರು ಈ ಸ್ಟೇಜ್ನಾಗ ಬಂದು ಕ್ಯೂರ್ ಆಗಲ್ಲ ಅಂತ ಅನ್ಕೊಂಡಿದ್ರಿ, ಈ ಸ್ಟೇಜ್ನಾಗಿದ್ದರೂ ಕ್ಯೂರ್ ಆದರು ಅಂತ ಘಟನೆಗಳು ಏನಾದರೂ ಅದಾವ?
2: ಎಸ್, ಇಂಥವು ಏನದ ಸ್ಟೇಜ್ 2B ತನಕನೂ ಅಂದರೆ Stage 1, 2, 3, 4 ಅಂತಿದ್ದಾವೆ. ಸೊ Stage 2 ತನಕನೂ ಇದ್ದವರು ರೇಡಿಯೋಥೆರಪಿ, ಕಂಟಿನ್ಯೂಸ್ ಮಾನಿಟ್ರಿಂಗ್, ಫಾಲೋ ಅಪ್ದಿಂದ ಕ್ಯೂರ್ ಆಗಿದ್ದಾರೆ. ಸೊ 10 ಇಯರ್ಸ್ ಆದರೂ ಅವರಿಗೆ ರಿಕರೆನ್ಸ್ ಬಂದಿಲ್ಲ. ಬಟ್ ಅವ್ರದ್ದೆಲ್ಲ GI ಸಿಸ್ಟಮು ಸ್ವಲ್ಪ ಎಲ್ಲ ಟೆಸ್ಟ್ ಮಾಡ್ಕೋತಾ ನೋಡ್ಕೋತಾ ಇರಬೇಕಾಗ್ತದೆ. GI ಸಿಸ್ಟಮ್ ಅಪ್ಸೆಟ್ ಆಗ್ತದೆ, ಯಾಕಂದರೆ ರೇಡಿಯೇಷನ್ ತೊಗೊಂಡಿರ್ತಾರಲ್ಲ. ಸೊ ಅವರಿಗೆ ಸಾಕಷ್ಟು ಕಾಳಜಿಯಿಂದ ನೋಡಬೇಕಾಗ್ತದೆ. ಬಟ್ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಈ ಥರ Stage B ತನಕ. Stage 3, 4 ಆದವರು ಕೂಡ ಇದ್ದಾರೆ. ಹಿಸ್ಟ್ರೆಕ್ಟಮಿ ಮಾಡಿದ್ಮೇಲೂ ಸಹಿತ ಗರ್ಭಕೋಶದ ಪೀಸ್ ಉಡಿತಂದ್ರೆ ಅದಕ್ಕೆ ಕ್ಯಾನ್ಸರ್ ಆಗಿದವರು ಕೂಡ ನೋಡಿದ್ದೀವಿ ನಾವು. ಗರ್ಭಕೋಶದ ಕ್ಯಾನ್ಸರ್ ಕರೆಕ್ಟಾಗಿ ಮಾಡಲಿಲ್ಲ, ಅದರದ್ದು ಗರ್ಭಕೋಶದ ಬಾಯಿ ಒಂಚೂರು ಒಂದು 0.5 mm ಉಳಿದವ್ರ ಸಹಿತ ಅದರದ್ದು ಕ್ಯಾನ್ಸರ್ ನೋಡಿದೀವಿ. ಸೊ ಆ ಥರ ಆದವ್ರ ಸಹಿತ ರೇಡಿಯೋಥೆರಪಿ ಕೊಟ್ಟು ಉಳಿಸ್ಕೊಂಡಿದ್ದೀವಿ, ಅವರು ಚೆನ್ನಾಗಿದ್ದಾರೆ. ಅದು ಎಷ್ಟು ಟ್ರಾಮ್ಯಾಟಿಕ್ ಇದೆ, ಡಿಫಿಕಲ್ಟ್ ಇದೆ, ಎಷ್ಟು ಕಾಸ್ಟ್ ಭಾಳ ಇದೆ ಅದರಲ್ಲಿ, ನೀವು ಭಾಳ ದಿವಸ ಫಾಲೋಅಪ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ನಮ್ದು ಪ್ರಿವೆನ್ಷನ್ ಅಂತ ಹೇಳ್ತಾ ಇದ್ದೀವಿ ನಾವು. ಈ ಥರ ಕ್ಯಾನ್ಸರ್ ಆದವರಿಗೆ ಸಹ 4th ಆದವ್ರು ಯಾರು ಉಳಿದಿಲ್ಲ. ಮಲ್ಟಿಪಲ್ ಆರ್ಗನ್ ಎಫೆಕ್ಟ್ ಆಗ್ತದೆ, ಈ ಕಡೆ ಬ್ಲಾಡರ್ ಎಫೆಕ್ಟ್ ಆಗ್ತದೆ, ರೆಕ್ಟಮಿಗೆ ಎಫೆಕ್ಟ್ ಆಗ್ತದೆ. 3B ಯಾರು ಉಳಿದಿಲ್ಲ, ಬಹಳ ಕಡಿಮೆ ಇದ್ರು, 1 ವರ್ಷ 2 ವರ್ಷ ಅಷ್ಟೇ.
0: ತಮ್ಮ ಅನುಭವದಲ್ಲಿ ಮೇಡಮ್?
1: ಅದೇ ಮ್ಯಾಮ್ ಹೇಳಿದಿರೋ ತರ Stage 1, 2 ಸರ್ವೈವಲ್ ಇರುತ್ತೆ, 5-10 ವರ್ಷ ಅವರು ಬದುಕಬಹುದು. Stage 3, 4 ಕಿಡ್ನಿ ಇನ್ವಾಲ್ವ್ ಆಗಿರುತ್ತೆ, ಕರುಳು ಇನ್ವಾಲ್ವ್ ಆಗಿರುತ್ತೆ. 5-year ಸರ್ವೈವಲ್ ರೇಟ್ ಆ ಥರ ಹೇಳ್ಬೋದು, 30%, 40% ಅಂತ ಹೇಳ್ಬೋದು. ನೀವು ಇನ್ನೊಂದು ಕೇಳಿದ್ರಿ, ಲೈಕ್ ಕ್ಯಾನ್ಸರ್ ಆದವರು ಮತ್ತೆ ಲೈಕ್ ಮಕ್ಕಳನ್ನ ಮಾಡ್ಬೋದಾ ಅಂತ. ಅದೇ ಹೇಳಿದ್ವಿ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಇರುತ್ತೆ, ಸರ್ವೈಕಲ್ ಇನ್ಸಿಟು ಕ್ಯಾನ್ಸರ್ ಅಂತ. ಅವರಿದ್ದರೂ ಸರ್ವಿಕ್ಸ್ ಗರ್ಭಕಂಠವನ್ನು ಮಾತ್ರ ತೆಗೆಸ್ಬಿಟ್ಟು ನ್ಯಾಚುರಲ್ ಆಗಿ ಬರ್ತ್ ಮಾಡ್ಬೋದು. ಆಮೇಲೆ Stage 1, 2 ಮ್ಯಾಮ್ ಹೇಳಿದ್ರಲ್ಲ, ಆ ಥರ ಏನಾದರೂ ಇದ್ದರೆ ಅವರು ತಮ್ಮ ಅಂಡಾಶಯ ನಾರ್ಮಲ್ ಇರುತ್ತೆ, ಗರ್ಭಕಂಠ ಮಾತ್ರ ಕ್ಯಾನ್ಸರ್ ಆಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಅಂಡಾಣುವನ್ನು ಫ್ರೀಸ್ ಮಾಡಿ, ಎಗ್ ರಿಟ್ರೀವಲ್ ಅಂತೀವಿ, ಅದನ್ನು ಫ್ರೀಸ್ ಮಾಡಿ ಬಯಾಲಜಿಕಲಿ ದೇ ಕ್ಯಾನ್ ಬಿಕಮ್ ಮದರ್, ಬಟ್ ತಮ್ಮ ಅಂಡಾಣುವನ್ನ ಫ್ರೀಸ್ ಮಾಡಿಬಿಟ್ಟು IVF ಗೆ ಹೋಗಿ ಸರೋಗೇಟ್ ಮದರ್ನ ಮಾಡಿಬಿಟ್ಟು ತಗೋಬಹುದು. ಬಾಡಿಗೆ ತಾಯಂದಿರ ಮುಖಾಂತರ ತಾವು ತಾಯಿ ಆಗಬಹುದು.
0: ಸರಿ ಮೇಡಮ್, ಈಗ ನೀವಿಬ್ರು ನಮ್ಮ ಜಿಲ್ಲೆಯ ವೈದ್ಯರು ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇಂಥವ್ರ ಪ್ರಮಾಣ ಹೆಂಗೈತಿ?
1: ತುಂಬಾನೇ ಜಾಸ್ತಿ ಇದೆ ಹೇಳಿದ್ರೆ, ಬಿಕಾಸ್ ಫಸ್ಟ್ ಒಂದು ಬೇಗ ಮದುವೆ ಆಗೋದು, ಅದು ನಮ್ಮಲ್ಲಿ ಚೈಲ್ಡ್ ಮ್ಯಾರೇಜ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೂ 18-20 ವರ್ಷದ ಹೆಣ್ಮಕ್ಳು ಬರೋದು ನಾವು ನೋಡೇ ನೋಡಿರ್ತೀವಿ. ಬೇಗ ಮದುವೆ ಆಗೋದು ಎಂದು ಒಂದು, ಆಮೇಲೆ ಪ್ಯೂರ್ ಹೈಜೀನ್, ತಮ್ಮ ಪ್ರೈವೇಟ್ ಪಾರ್ಟ್ಸ್ ನ ಕ್ಲೀನ್ ಇಟ್ಕೊಳ್ಳದೆ ಇರೋದ್ರಿಂದ ಇನ್ಫೆಕ್ಷನ್ ರೇಟ್ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ.
0: ಇದಕ್ಕೆ ಜಾಗೃತಿ ಕಾರ್ಯಕ್ರಮಗಳು ಅಂತ ನೋಡೋದಾದ್ರೆ, ತಾವು ಈ ಕ್ಷೇತ್ರದಲ್ಲೇ ಇರೋದರಿಂದ ಏನೇನು ಮಾಡಾತ್ತೀರಿ ಮೇಡಮ್ ಇದಕ್ಕೆ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ?
1: ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ನಾವು ಪ್ರೈಮರಿಲಿ 9-5 ನಾವು OPD ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ OPD ಗೆ ಬರೋ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಪಾಪ್ ಸ್ಮಿಯರ್ ಅಂತ ತೆಗಿತೀವಿ. ಫಸ್ಟ್ ಟೈಮ್ ಬಂದಿದ್ದೀರಾ, ಪಾಪ್ ಸ್ಮಿಯರ್ ಮಾಡಲೇಬೇಕು. ಸೆಕ್ಷುವಲಿ ಆಕ್ಟಿವ್ ವುಮನ್ ಅಂದರೆ ಮದುವೆ ಆದವ್ರಿಗೆ 3 ವರ್ಷಕ್ಕೊಮ್ಮೆ ಪಾಪ್ ಸ್ಮಿಯರ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ನಾವು ಪಾಪ್ ಸ್ಮಿಯರ್ ತೆಗ್ದೇ ಬಿಡ್ತೀವಿ, ಕೆಳಗಡೆ ಪ್ರೈವೇಟ್ ಪಾರ್ಟ್ಸ್ನ ಎಕ್ಸಾಮಿನ್ ಮಾಡುವಾಗ ಹೆಣ್ಮಕ್ಳಿಗೆ ತೆಗ್ದೇ ಬಿಡ್ತೀವಿ. ಆಮೇಲೆ ಪ್ರೆಗ್ನೆಂಟ್ ವುಮನ್ ಹೇಳಿದ್ವಲ್ಲ, 30 ವರ್ಷದ ಆಜುಬಾಜು ಈ ಕ್ಯಾನ್ಸರ್ ಜಾಸ್ತಿ ಇರುತ್ತೆ. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ರೇಟ್ಸ್ನೂ ಜಾಸ್ತಿ ಇರುತ್ತೆ, ಯಾಕಂದರೆ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆಗುತ್ತೆ ಕಂಪೇರ್ ಟು ನಾನ್ ಪ್ರೆಗ್ನೆಂಟ್ ವುಮನ್. ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಇನ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ವುಮನ್ಗೂ ನಾವು ಪಾಪ್ ಸ್ಮಿಯರ್ ತೆಗಿತೀವಿ. ಪಾಪ್ ಸ್ಮಿಯರಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬಂದರೆ ಕಾಲ್ಪೋಸ್ಕೋಪಿ ಅಂತ ಹೇಳ್ತೀವಿ, ಅಲ್ಲೇನಾದರೂ ವ್ಯತ್ಯಾಸ ಇದ್ದರೆ ಬಯೋಪ್ಸಿ ತೊಗೊಂಡ್ಬಿಡ್ತೀವಿ, ಅದರಿಂದ ಸ್ವಲ್ಪ ಪ್ರಮಾಣದನ್ನು ಕಟ್ ಮಾಡಿ ತೊಗೊಂಡು ಅದನ್ನು

0: ಮೈಕ್ರೋಸ್ಕೋಪಲ್ಲಿ ನೋಡಿಬಿಟ್ಟು ಏನಾದರೂ ಇದ್ದರೆ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು.
1: ಸರಿ ಮೇಡಮ್, ಈಗ ಈ ಕಾರ್ಯಕ್ರಮ ಕೇಳೋರು, ನಮ್ಮ ಕೇಳುಗರು, ಅವರು ಕೂಡ ಇಂಥದ್ದೇನಾದರೂ ಸಮಸ್ಯೆಗಳು ಇತ್ತಪ್ಪ ಅಂತಂದರೆ ತಮ್ಮನ್ನು ಭೇಟಿಯಾಗಬೇಕಂದ್ರೆ ಹೆಂಗೆ ಭೇಟಿಯಾಗಬೇಕು?
0: ಯಾವುದೇ ಟೈಮ್ ಜಿಲ್ಲಾ ಆಸ್ಪತ್ರೆ ಓಪನ್ ಇರುತ್ತೆ. ಎವ್ರಿ ಡೇ 9 to 5 ಇಟ್ ಈಸ್ ಓಪನ್.
2: ನಾನು ಡಾಕ್ಟರ್ ರಾಜಶ್ರೀ ಖೂಬಾ ಅಂತ, ಅಕ್ಕಿ ಆಸ್ಪತ್ರೆ ಸ್ವತಂತ್ರ ಕಾಲನಿಯಲ್ಲಿ, ಟೌನ್ ಪ್ಯಾಲೇಸ್ ಹಿಂದ್ಗಡೆನೆ ಇದೆ. ಸೊ 24 hours ಅವೈಲೇಬಲ್. ಸ್ವಲ್ಪ ಕೌನ್ಸಿಲಿಂಗು ಮಾಡ್ತೀವಿ ಪೇಷಂಟ್ಗೆ, ಯಾರು ಎಫೆಕ್ಟ್ ಆಗ್ತಾರೆ ಯಾರು ಎಫೆಕ್ಟ್ ಆಗಂಗಿಲ್ಲ ಅವೇರ್ನೆಸ್ಸು ಹೇಳ್ತೀವಿ. ಹೆಂಗ್ ಸೇಫ್ ಇರಬೇಕಂತ ಅದನ್ನು ಹೇಳ್ತೀವಿ. ವ್ಯಾಕ್ಸಿನ್ ತಗೊಂಡು ಸೇಫ್ ಹೆಂಗಿರಬೇಕು, ವ್ಯಾಕ್ಸಿನ್ ಯಾರು ತಗೊಂಡಿಲ್ಲ ಅವ್ರು ಹೆಂಗ್ ಸೇಫ್ ಇರಬೇಕು, ಮಲ್ಟಿಪಲ್ ಸೆಕ್ಸುಯಲ್ ಪಾರ್ಟ್ನರ್ ಇರಬಾರ್ದು, ವೀಕ್ಲಿ ಟ್ವೈಸ್ ಸೆಕ್ಸ್ ಮಾಡೋದು ಹೆಲ್ದಿ ಸೆಕ್ಸ್ ವಿತ್ ಗುಡ್ ಹೈಜಿನ್ ಇರೋದು, ಈ ಥರ ಆಗ್ತವೆ ಅಂತ ಪೀರಿಯಡ್ಸ್ ಆಗಿದ್ದ 7 days ಆದಮೇಲೆ ಸೆಕ್ಸ್ ಮಾಡಬೇಕು, ಇವೆಲ್ಲ ಸ್ವಲ್ಪ ಅವರಿಗೆ ತಿಳಿ ಹೇಳ್ತೀವಿ. ಅದರಿಂದ ಎಷ್ಟೋ ಒಂದು ರೋಗಗಳು ಕಡಿಮೆ ಆಗ್ತವೆ.
1: ಸರಿ ಮೇಡಮ್, ಇದುವರೆಗೆ ಏನು ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮಿಬ್ಬರಿಗೂ ತುಂಬಿರುವ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೆ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಖೂಬಾ ಮತ್ತು ಶಕುಂತಲಾ ಹಳ್ಳಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮುತ್ತುರಾಜ್ ಅಲಗಟ್ಟಿ, ಸಂಕಲನ ಸವಿತಾ ದೇಶ್ಮುಖ್, ನಿರ್ವಹಣೆ ಬಿ ಸಿದ್ದಣ್ಣ.
4: ಗಮನಿಸಿ, ಭಾರತೀಯ ಹವಾಮಾನ ಇಲಾಖೆ 2026 ಬೇಸಿಗೆಯ ಕಾಲದ ತಾಪಮಾನ ರಾಜ್ಯದ ಹಲವೆಡೆಯಲ್ಲಿ ಇತ್ತೀಚೆಗೆ ಸಾಮಾನ್ಯ ಮಟ್ಟಕ್ಕಿಂತ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿ ಹೀಟ್ ಸ್ಟ್ರೋಕ್, ದೇಹದ ನೀರಿನ ಕೊರತೆ ಮತ್ತು ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಜಾಗೃತಿ ವಹಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಬಿಸಿಲಿನ ತೀವ್ರತೆ ಹೆಚ್ಚು ಇರುವ ಸಮಯವಾದ 12 to 3 hours ಹೊರಗೆ ಹೋಗುವುದನ್ನು ತಪ್ಪಿಸಿಕೊಳ್ಳಬೇಕು. ಆ ಸಮಯದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಹಾನಿಕಾರಕವಾಗಿರುತ್ತವೆ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ದಿನಪೂರ್ತಿ ಹೆಚ್ಚು ನೀರು ಕುಡಿಯಬೇಕು. ORS, ಮಜ್ಜಿಗೆ, ಲಿಂಬೆ ಶರ್ಬತ್ತು ಇಂತಹ ಪಾನೀಯಗಳನ್ನು ಸೇವಿಸಬೇಕು. ಜೊತೆಗೆ ಎಳೆನೀರನ್ನು ಸೇವಿಸುವುದರಿಂದ ದೇಹ ಶೀತಲವಾಗಿರುತ್ತದೆ. ಹೊರಗೆ ಹೋಗುವಾಗ ಹಗುರವಾದ ಬಿಳಿ ಅಥವಾ ಹತ್ತಿ ಬಟ್ಟೆ ಧರಿಸಿರಿ. ತಲೆಗೆ ಟೋಪಿ ಅಥವಾ ತುಪ್ಪಟೆ ಹಾಕಿಕೊಳ್ಳಬೇಕು. ಇದರಿಂದ ನೇರ ಬಿಸಿಲಿನ ಪ್ರಮಾಣ ಕಡಿಮೆಯಾಗುತ್ತದೆ. ಮಕ್ಕಳು, ವೃದ್ಧರು ಮತ್ತು ಗರ್ಭಿಣಿಯರು ಹೆಚ್ಚು ಜಾಗೃತೆ ವಹಿಸಬೇಕು. ಅವರಿಗೆ ಬಿಸಿಲಿನ ಪರಿಣಾಮ ಬೇಗ ಆಗುವ ಸಾಧ್ಯತೆ ಇರುತ್ತದೆ. ಒಂದು ವೇಳೆ ಬಿಸಿಲಿನ ತಾಪಮಾನಕ್ಕೆ ಈಡಾದ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಈ ರೀತಿ ನೀಡಬಹುದಾಗಿದೆ. ಅತಿ ಹೆಚ್ಚು ತಾಪಮಾನಕ್ಕೆ ತುತ್ತಾದ ವ್ಯಕ್ತಿಯನ್ನು ನೆರಳಿನ ಅಡಿಯಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸುವುದು ಮುಖ್ಯವಾಗಿದೆ. ಒದ್ದೆಯಾದ ಬಟ್ಟೆಯಿಂದ ಮೈವರಿಸುವುದು, ದೇಹದ ಉಷ್ಣತೆಯನ್ನು ತಪ್ಪಿಸಿ ತಲೆಯ ಮೇಲೆ ನೀರನ್ನು ಹಾಕಬೇಕು. ನೀರು ಅಥವಾ ORS ನಿಂಬೆ ಪಾನಕ ರಸವನ್ನು ಕುಡಿಸಬೇಕು. ರೋಗ ಲಕ್ಷಣಗಳು ಉಲ್ಬಣವಾದರೆ, ದೀರ್ಘಕಾಲದವರೆಗೆ ಇದ್ದರೆ ಅಥವಾ ವ್ಯಕ್ತಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರಿಗೆ ಸಂಪರ್ಕಿಸಿರಿ. ಉತ್ತಮ ಗಾಳಿಗಾಗಿ ಬಟ್ಟೆಗಳನ್ನು ಸಡಿಲಿಸಿಕೊಳ್ಳಬೇಕು. ಅತಿ ಹೆಚ್ಚು ತಾಪಮಾನದಿಂದ ಉದ್ಭವಿಸಬಹುದಾದ ರೋಗ ಲಕ್ಷಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಆಗಿಂದಾಗಲೇ ನೀಡುವ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ಎಲ್ಲರೂ ಹೆಚ್ಚು ನೀರು ಕುಡಿಯಿರಿ, ಬಿಸಿಲಿನಿಂದ ತಪ್ಪಿಸಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ.
5: ಪುಟ್ಟು ಇಲ್ಲಿ ನೋಡಿ, ಇಲ್ಲಿ ಏನ್ ತಂದಿನ ನೋಡು ನಿನಗಾಗಿ. ಯಾಕೆ ಪುಟ್ಟು ನನ್ ಕೂಡ ಮಾತಾಡುದಿಲ್ಲ?
6: ನೀನ್ಗೇನು ಬನ್ನಿ ತಂದಿದ್ದ ಬೇಡ. ಸರಿ ದೂರ.
5: ನಿನಗ ಹೊಸ ಫ್ರಾಕು, ಕೇಕು ಎಲ್ಲ ತಂದಿನ ನೋಡಿಲ್ಲ.
6: ನೀ ತಂದಿದ್ದೇನು ಬೇಡ.
5: ಯಾಕೆ ಅಷ್ಟೊಂದು ಬ್ಯಾಸರ ನನ್ ಮೇಲೆ?
6: ನಿನ್ ಕೈ ಬಾಯಿ ಎಲ್ಲ ಅಂಗಿ ಸತಕ್ ಚುಟ್ಟ ವಾಸನೆ.
5: ಏ ರಾಣಿ
6: ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಾ ಚುಟ್ಟ ವಾಸನೆ ಸಾಕಾಗ ಹೋಗ ನೋಡಲ್ಲ. ಪಪ್ಪು ಸೈತಳ

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಹೇಗಿವೆ? ಈ ಸಂಜೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿವರಿ. 6:30 ಅವಲೋಕನ ಹಾಗೂ 6:51 ಕಿಸಾನವಾಣಿ. ಇದರಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾವಯವದ ಮಹತ್ವ ಮತ್ತು ತಂತ್ರಜ್ಞಾನಗಳ ಬಳಕೆ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಿದ್ರ ಎನ್ ಸಾಳುಂಕೆ. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಈ ರಾತ್ರಿ 7:45 ಕನ್ನಡ ಚಿತ್ರಗೀತೆ ಕಾರ್ಯಕ್ರಮ ಕೇಳಬಹುದು ಹಾಗೂ 8:30 ಪುಷ್ಪಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸ್ಪಾಟ್ಲೈಟ್ ಸ್ಪಾಟ್ಲೈಟ್ ಕಾರ್ಯಕ್ರಮ 9:30 ಮಣಿ ಟಾಕ್. ತದನಂತರ ಮಂಥನ ಕಾರ್ಯಕ್ರಮ ಕೇಳಿವರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹಾಗೂ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೋಕಲ್ ವಾದನ ಜೆವಿ ದೀಪಕ್ ಅವರಿಂದ ತಾವು ಕೇಳಬಹುದು. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಹೇಗಿವೆ? ನಾಳೆ ಬೆಳಗ್ಗೆ 6:10 ವಂದನ ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿವರಿ. 6:30 ಚಿಂತನ ಎಫ್ ಎಸ್ ಕಲ್ಪನಾ ಮಠ ಅವರಿಂದ ಕೇಳಿವರಿ. 6:35 ಎಂದಿನಂತೆ ರೈತರಿಗೆ ಸಲಹೆ ಮತ್ತು 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಬಹುದು. 7:00 ಸೇವಾ ಮಾಹಿತಿ. ನಾಳೆ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೆ, ನಾಳೆ ಬೆಳಗ್ಗೆ 7:45 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು. 9:00 ಚಜ್ಜೆ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿವರಿ ಮರುಪ್ರಸಾದದಲ್ಲಿ. ತದನಂತರ ಸ್ಪೆಷಲ್ ಮಿಶ್ರಗೀತೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಜನಪದ ಗೀತೆಯನ್ನು ತಾವು ಕೇಳಬಹುದು. ಆತ್ಮರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಕೇಳುತ್ತೀರಿ. 12:30 ಆರೋಗ್ಯ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ್ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿ ಹಾಲ್. ಮಧ್ಯಾಹ್ನ ನಾಳೆ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಕಾರ್ಯಕ್ರಮ ಕೇಳುತ್ತೀರಿ. ಆತ್ಮರೆ, ನಿಲಯದಿಂದ ನಾಳೆ ಸಂಜೆ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಜೆ 5:00 ಕರೆಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಕೇಳುತ್ತೀರಿ. 6:00 ನಿಲಯದಿಂದ ನಾಳೆ ಸಂಜೆ ಹಾಗೂ ನಾಡಿದ್ದು ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಳ್ಳಿ ಬರಿ. ನಾಳೆ ಸಂಜೆ 6:10 ಎಂದರಂತೆ ಚಜ್ಜಿ ರೊಟ್ಟಿ ಚೌಳಿಕೆ ಕಾರ್ಯಕ್ರಮ ಕೇಳಬಹುದು. 6:30 ಅವಲೋಕನ, ಕ್ಷಮಿಸಿ, ರಸವಾರ್ತೆ ಕಾರ್ಯಕ್ರಮ ಕೇಳುತ್ತೀರಿ ನಾಳೆ ಸಂಜೆ 6:30. ನಾಳೆ ಸಂಜೆ 6:51 ಕಿಸಾನ್ಮಣಿ ಕಾರ್ಯಕ್ರಮದಲ್ಲಿ ಅಲಂಕಾರಿಕ ಬೆಳೆಗಳ ಉಪಯೋಗಗಳು ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಬಸವರಾಜ್ ಎಚ್ಆರ್ ಅವರೊಂದಿಗೆ ಮಾಹಿತಿ ಕೇಳಿವರಿ. ತದನಂತರ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ 7:45 ಕನ್ನಡ ಚಿತ್ರಗೀತೆಗಳು, 8:00 ಸವಿನೆನಪು ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ರಾತ್ರಿ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು. 9:15 ನಾಳೆ ರಾತ್ರಿ ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಕೇಳಬಹುದು. 9:30 ಕ್ರೀಡಾ

ಹತ್ತು ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೈಲಿನ್ ವಾದಿನ ಪಂಡಿತ್ ರತ್ನಾಕರ್ ಗೋಖಲೆ ಅವರಿಂದ ಕೇಳುತ್ತೀರಿ. ತದನಂತರ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗಳ ಕಾರ್ಯಕ್ರಮ ಕೇಳುತ್ತೀರಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ, ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ.

0: Defence Minister Rajnath Singh, several union ministers and chief ministers from the NDA-ruled states attended the ceremony. Chief Justice of India Suryakant has announced to constitute a high-powered committee headed by Supreme Court Justice Arvind Kumar to prepare a blueprint for the modernization of courts across the country and secure a government allocation of 40 to 50,000 crore rupees for the purpose. The Judicial Infrastructure Advisory Committee will address infrastructural deficiencies in courts through substantial financial support from the government. The committee has been tasked with submitting its detailed findings and funding requirements to Sanjeev Sanyal, a member of the Prime Minister's Economic Advisory Council, by 31st August this year. In IPL cricket, Gujarat Titans will take on Sunrisers Hyderabad in Ahmedabad today. The match will begin at 7:30 p.m. Indian time. And that is the end of this news bulletin.
1: ಆತ್ಮರೆ ಈಗ ಸಮಯ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ
3: ಏ ಗಂಗಾಧರ ಏನ್ ಬಿಸಿಲು ಇದು ಬಹಳ ಬಿಸಿಲು ಐತಿ ನೋಡಪ್ಪ
4: ಏ ಮಾರೆ ಕೇಳಬಾರ್ದಳ ಅದನ್ ಹಿತ್
3: ಇಂತ ಬಿಸಿಲಾಗ ಇವತ್ತು ವಿಶೇಷ ಯಾವ ದಿನ ಐತಿ ಏನ್ರಿ ನೆನಪೈತೆ ನಿನಗೆ
4: ಅಗ್ಗೋ ಮಾರೆ ಯಾವ ದಿನ ಏನ್ ತೋನಿ ಏನ್ ಮಾಡ್ತಿ ಹಗಲು ಗೊತ್ತಾಗಲ್ದು ರಾತ್ರಿನೂ ಗೊತ್ತಾಗಲ್ದು ರಾತ್ರಿನೂ ಜಳಾನ ಹೊಡಿತಾವ ಹಗಲತ್ನೂ ಜಳ ಹೊಡಿತದ ನೋಡು
3: ಏ ಇವತ್ತು May 12 ಇಂಟರ್ನ್ಯಾಷನಲ್ ನರ್ಸಸ್ ಡೇ ಐತಿ ಇವತ್ತು
4: ಅಯ್ಯೋ ಹೌದಾ ದಾದಿಯರ ದಿನ
3: ಆದ್ರ
4: ಇದ್ರ ಮಹತ್ವ ಏನೈತಿ
3: ಈ ದಿನವನ್ನ ವಿಶ್ವದ ಎಲ್ಲಾ ನರ್ಸ್ಗಳ ಸೇವೆ ಮತ್ತು ತ್ಯಾಗವನ್ನು ಗೌರವಿಸಲಾಕ ಆಚರಣೆ ಮಾಡ್ತಾ ನೋಡಿದನು
4: ನಿಜ ಆಸ್ಪತ್ರೆಗಳಲ್ಲಿ ವೈದ್ಯರ ಜೊತೆಗೆ ನರ್ಸ್ಗಳ ಪಾತ್ರವೂ ಕೂಡ ತುಂಬ ಮುಖ್ಯ ಆಗಿದೆ ನೋಡಪ್ಪ
3: ಹೌದೌದು ರೋಗಿಗಳಿಗೆ ಔಷಧಿ ಕೊಡುವುದಿರ್ಬೋದು ಅವ್ರನ್ನ ನೋಡ್ಕೊಳ್ಳೋದಿರ್ಬೋದು ಮತ್ತು ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ನರ್ಸ್ಗಳು ಮಾಡ್ತಾರೆ ನೋಡು
4: ನರ್ಸ್ಗಳು ರೋಗಿಯೊಂದಿಗೆ ಹೆಚ್ಚು ಕಾಲ ಕಳೀತಾರೆ ಡಾಕ್ಟ್ರಕ್ಕಿಂತಲೂ ನರ್ಸ್ಗಳನ್ನ ಭಾಳ ಹಚ್ಚಿಕೊಂಡಿರ್ತಾರೆ ನೋಡು ರೋಗಿಗಳು ಅವ್ರನ್ನ ತಮ್ಮ ಕುಟುಂಬದವ್ರಗತ್ಲೆ ಕಾಣ್ತಾರೆ ನೋಡಪ್ಪ
3: ವಿಶೇಷವಾಗಿ ಸಂಕಷ್ಟದ ಸಮಯದಲ್ಲಿ ಏನೈತಿಲ್ಲ ಉದಾಹರಣೆಗೆ ಹೇಳ್ಬೇಕಂದ್ರೆ ರೋಗಿಗಳಿಗೆ ತುಂಬಾ ನೋವಿನಲ್ಲಿದ್ದಾಗ ನರ್ಸ್ಗಳು ಅವರಿಗೆ ಸಾಂತ್ವನ ಕೂಡ ಹೇಳ್ತಾರೆ ಇವರು
4: ಹೌದನಾ ನಾನು ಕೇಳಿದ್ ನೋಡು ನನ್ನ ಅಣ್ಣ ಆಸ್ಪತ್ರೆಯಲ್ಲಿ ಇದ್ದಾಗ ಒಂದು ನರ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು
3: ಅದೇ ಅವ್ರ ಸೇವಾಭಾವ ಮತ್ತ ಅವರು ಕೇವಲ ಕೆಲಸ ಮಾಡೋದಲ್ಲ ಮಾನವೀಯತೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರ ಅವರು
4: ಹೌದನ ಈ ದಿನವನ್ನ ಯಾಕೆ May 12 ಅಂತ ಹೇಳಿ ಆಚರಿಸ್ತಾರ ನಿನಗೇನ್ರ ಗೊತ್ತದನ
3: ಹೌದು ಅದು ಪ್ರಸಿದ್ಧ ನರ್ಸ್ ಫ್ಲೋರೆನ್ಸ್ ನೈಟಿಂಗಲ್ ಅಂತ ಅವ್ರ ಜನ್ಮದಿನ ನೋಡಿದ
4: ಯಾರು ಅವ್ರ ಹೆಸರಿನ ಮೇಲೆ ನನಗೆ ಸರಿಯಾಗಿ ತಿಳಿದಿಲ್ಲ
3: ಫ್ಲೋರೆನ್ಸ್ ನೈಟಿಂಗಲ್ ಅಂತೇಳಿ ಏನ್ ಕರೀತಾರಲ್ಲ ಅವ್ರ ಜನ್ಮದಿನ ಇವತ್ತು
4: ಫ್ಲೋರೆನ್ಸ್ ನೈಂಟಿಂಗಲ್ ಅವ್ರ ಜನ್ಮದಿನ ನೈಂಟಿಂಗಲ್ ಅಂದ್ರ ಲ್ಯಾಂಪ್ ಹಿಡಿದ ಮಹಿಳೆ ಕರೀತಾರಲ್ಲ ಲ್ಯಾಂಪ್ ಹಿಡಿದ ಮಹಿಳೆ
3: ಹೌದು ಅವ್ರು ಯುದ್ಧದ ಸಮಯದಾಗ ಗಾಯಗೊಂಡ ಸೈನಿಕರನ್ನ ರಾತ್ರಿ ವೇಳೆ ಕೂಡ ನೋಡಿಕೊಳ್ತಿದ್ರಂತ
4: ಅದೊಂದು ದೊಡ್ಡ ಮಹಾಸೇವೆ ನೋಡಪ್ಪ
3: ಈಗಲೂ ನರ್ಸ್ಗಳು ಹಗಲ ರಾತ್ರಿ ಎಲ್ಲಾರು ದುಡಿತಾರ ನೋಡಪ್ಪ ಅವ್ರು
4: ವಿಶೇಷವಾಗಿ ಮಾನ್ಯ ಮಹಾಮಾರಿ ಸಮಯದಾಗ ಅಂದ್ರೆ COVID-19 ಅವ್ರು ಎಷ್ಟು ಕಷ್ಟಪತ್ರ ಗೊತ್ತೈತಿ ನಿನಗೆ
3: ಹೌದು COVID-19 ಸಮಯದಲ್ಲಿ ಅಂತೂ ಅವ್ರು ತಮ್ಮ ಜೀವವನ್ನ ಪಣಕ್ಕಿಟ್ಟು ಕೆಲಸವನ್ನು ನಿಭಾಯಿಸಿದ್ರು ನೋಡಿ
4: ಮತ್ತೆ ಅದೆಲ್ಲ ಮ್ಯಾಗ ಮಾಸ್ಕ್ ಹಾಕೋಬೇಕು ಅದೇನೋ ಮ್ಯಾಗ ಹಾಕೋತಿರಪ್ಪ ಬಿಳಿದ ಏನದ
3: ಹೌದು
4: ಡ್ರೆಸ್ ಹಾಕೊಂಡು
3: ಸೇಫ್ಟಿ ಡ್ರೆಸ್ಗಳನ್ನ ಹಾಕೋತಿದ್ರು
4: ಕೆಟ್ಟ ಒಳಗೆ ಕುದಿಸ್ತಾ ಇತ್ತು ಅಂಥದ್ರಾಗ ಅಷ್ಟು ತ್ರಾಸ ತಡ್ಕೊಂಡು ರೋಗಿಗಳನ್ನ ಚಿಕಿತ್ಸೆ ಮಾಡ್ತಾ ಇದ್ರಲ್ಲ ನಿಜ ಈ ಹಲವಾರು ನರ್ಸ್ಗಳು ತಮ್ಮ ಕುಟುಂಬದಿಂದ ದೇರಿದ್ದಕ್ಕೂ ನೋಡಿ ಮಾನಿ ಕೋವಿಡ್ದಾಗ ಎಷ್ಟು 3 ತಿಂಗಳ ಕ್ವಾರಂಟೈನ್ ಆಗಿ ಸೇವೆ ಸಲ್ಲಿಸಿ ಬಂದ್ರು ತಮ್ಮ ಸಂಸಾರ ಬಿಟ್ಟು ತಮ್ಮ ಕುಟುಂಬ ಬಿಟ್ಟು ದೂರ ಇದ್ದುಕೊಂಡು ರೋಗಿಗಳ ಸೇವೆ ಸಲ್ಲಿಸ್ಯಾರ ಅವರು
3: ಹೌದು ಇಂಥ ಬಿಸಿಲಾಗ ನಾವು ಹಿಂಗೆ ಇಷ್ಟ ಈಗ ಹೊರಗೆ ಕೂತ್ಕೊಂಡ್ರೆ ಎಷ್ಟು ಬೆವರಾಕತ್ತೇವಿ ಅಂಥ ಸಮಯದಾಗ ಅವ್ರು ಹೆಂಗೆ ತೊಂದರೆ ಅನುಭವಿಸಿರ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ ಈಗ್ರೆ
4: ಶಾಲಾ ದಿನದಾಗ ಈ ಶಾಲೆಗೊಳಗೆ ಇದನ್ನು ಆಚರಿಸ್ಬೋದಲ್ಲ
3: ಹೌದು ನಾವು ಭಾಷಣ ಪ್ರಬಂಧ ಸ್ಪರ್ಧೆ ಮಾಡ್ಬೋದು ನೋಡಿದ್ರ ಬಗ್ಗೆ
4: ಯಾರು ನರ್ಸ್ಗಳ ದಿನದ ಬಗ್ಗೆ ನರ್ಸ್ಗಳಿಗೆ ಧನ್ಯವಾದ ಪತ್ರ ಕೂಡ ನಾವು ಬರಿಬಹುದು
3: ಅದೊಂದು ಚೆನ್ನಾಗಿ ಆಲೋಚನೆ ಮಾಡಿದ್ ನೋಡಿ ಮಾತೇನು ಹೇಳ್ತಿಲ್ಲ ನೀ
4: ನಾವು ಹತ್ತಿರದ ಆಸ್ಪತ್ರೆಗೆ ಹೋಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು
3: ಹೌದು ಸಣ್ಣ ಗೌರವ ಕೂಡ ಅವರಿಗೆ ದೊಡ್ಡ ಸಂತೋಷವನ್ನು ನೀಡುವಂತ ಮನಸ್ಥಿತಿ ಇರ್ತೈತಿ
4: ನರ್ಸ್ ಆಗ್ಲಕ್ಕ ಯಾವ ಗುಣಗಳು ಬೇಕು ಗೊತ್ತನ
3: ಅವರಿಗೆ ಸಹನೆ ದಯೆ ಸೇವಾಭಾವ ಮತ್ತು ಪರಿಶ್ರಮನು ಬಹಳ ಮುಖ್ಯ ಇರ್ತೈತಿ ನೋಡಿ ಅದಕ್ಕೆ
4: ಸರಿ ಅದ್ರ ಜೊತೆಗೆ ಜ್ಞಾನನೂ ಮುಖ್ಯ ಅದ ಯಾವ್ರ ಚುಚ್ಚಕ್ಕೆ ಹೋಗಿ ಏನಾರ ಚುಚ್ಚಿದ್ರೆ ಏನಾಗೋದು
3: ಅಂದ್ರೆ ನರ್ಸ್ಗಳು ವೈದ್ಯಕೀಯ ಜ್ಞಾನವನ್ನು ಹೊಂದಿರ್ತಾರ ಅವ್ರ
4: ಅವರ ರೋಗಿಯ ಸ್ಥಿತಿಯನ್ನು ಗಮನಿಸಿ ವೈದ್ಯರಿಗೆ ಮಾಹಿತಿ ಕೊಡ್ತಾರಲ್ಲ
3: ಅಂದ್ರೆ ಅವರು ಆರೋಗ್ಯ ಕ್ಷೇತ್ರದ ಪ್ರಮುಖ ಒಂದು ಅವರು ಒಂದು ಸ್ಥಾನವನ್ನು ಹೊಂದಿರ್ತಾರ ಅವ್ರ
4: ಆರೋಗ್ಯ ಕ್ಷೇತ್ರ ಒಂದು ಸ್ತಂಭ ಆಗ್ಯಾರ ಒಂದಂಗಾಯ್ತು ಅವರು
3: ಹೌದು
4: ಮತ್ತ ನಿಜ ಅವ್ರೆಲ್ಲಾರ್ದ ಆಸ್ಪತ್ರೆ ವ್ಯವಸ್ಥೆ

0: ಸರಿಯಾಗಿ ನಡೆಯೋದೇ ಇಲ್ಲ ನೋಡು.
1: ನಿನಗೆ ನರ್ಸ್ ಆಗಬೇಕಂತ ಏನ್ರಿ ಆಸೆ ಐತೇನು?
0: ನಾವು ವೈದ್ಯ ಆಗಬೇಕಂತ ಯೋಚಿಸ್ತಾ ಇದ್ದೇನೆ, ಆದರೆ ನರ್ಸ್ಗಳ ಸೇವೆಯನ್ನು ತುಂಬ ಗೌರವಿಸ್ತೀನಿ.
1: ನಾನು ಹಾಗೆ ಯಾವುದೇ ವೈದ್ಯಕೀಯ ಕ್ಷೇತ್ರದಲ್ಲೂ ಸೇವೆ ಮುಖ್ಯ ಅಂತೇಳಿ ಅನ್ಕೊಂಡಿದ್ದೆ ನೋಡಪ್ಪ.
0: ಕೊನೆಗೆ ಹೇಳಬೇಕಂದ್ರೆ ನರ್ಸ್ಗಳು ಸಮಾಜದ ನಿಜವಾದ ಹೀರೋಗಳು ನೋಡು.
1: ಹೌದು ಹೌದು, ನಾವು ಅವರಿಗೆ ಸದಾ ಕೃತಜ್ಞರಾಗಿರ್ಬೇಕು ನೋಡು. ಯಾಕಂದ್ರೆ ನಾವು ಈಗ ಆಸ್ಪತ್ರೆಗೆ ಹೋಗಿರ್ತೀವಿ, ಅಲ್ಲಿ ಎಷ್ಟೋ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಅವ್ರು ನಮ್ಮ ಹಿರಿಯರಿರಲಿ ಕಿರಿಯರಿರಲಿ ಒಂದು ಮನೆ ತಾಯಿ ಸಮಾನವಾಗಿ ಅವ್ರು ನಮ್ಮನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಎಷ್ಟು ಎಲ್ಲ ಚೆನ್ನಾಗಿ ನೋಡ್ಕೋತಾರಲ್ಲ ಅವರು.
0: ಹಂಗಾರ ಏಮನ್ ಗೊತ್ತನ, ಈ ಬಾರಿ ಈ ನರ್ಸ್ಗಳ ದಿನ ಅಥವಾ ದಾದಿಯರ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸ ನೋಡಪ್ಪ.
1: ಆಚರಿಸಿದ್ರಪ್ಪ ನಡಿ ಹಂಗಾರ ಹೋಗೋಣ.
0: ಬಾ, ನಾವು ಒಂದು ಧನ್ಯವಾದ ಕಾರ್ಡ್ ತಯಾರಿಸೋಣ.
1: ನಡಿ ನಡಿ ಹೋಗೋಣ ತಂಗಾರ.
0: ನಾಡಿ ಹೋಗೋಣ ನಡಿ.
2: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
3: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಶಿದರಾಯ್ ಎನ್ ಸಾಳುಂಕೆ.
4: ಈಗ ಕೇಳಿ ಒಂದು ನೀತಿ ಕಥೆ.

ಶ್ರೋತೃಗಳೇ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಆತನಿಗೆ ಒಬ್ಬ ಮಗ ಇದ್ದ. ಅವನಿಗೆ ಒಂದು ದೊಡ್ಡ ತೋಟವಿತ್ತು. ಆ ತೋಟದ ಉತ್ಪನ್ನದಿಂದ ತುಂಬಾ ಸ್ಥಿತಿವಂತನಾಗಿದ್ದ. ಅವನು ಒಂದು ಬಾರಿ ಕಾಯಿಲೆ ಬಿದ್ದು ಮರಣ ಹೊಂದಿದ. ಶ್ರೀಮಂತನ ಮರಣದ ನಂತರ ಅವನ ಎಲ್ಲ ಆಸ್ತಿಯು ಮಗನ ಕೈಗೆ ಸೇರ್ತು. ಒಂದಿನ ತೋಟದಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಅವನ ಗಮನವು ಅಕಸ್ಮಾತ್ ಆಗಿ ತೋಟದ ಸುತ್ತಮುತ್ತಲು ಹಾಕಿರುವ ಮುಳ್ಳು ಬೇಲಿಯ ಕಡೆಗೆ ಹೋಯಿತು. ಇಷ್ಟೊಂದು ಸುಂದರವಾದ ಹೂ ಹಣ್ಣುಗಳಿಂದ ಕೂಡಿರುವಂತಹ ಈ ತೋಟದ ಸುತ್ತಮುತ್ತಲು ಮುಳ್ಳು ಬೇಲಿ ಹರಡಿದೆ. ಸುಂದರವಾದ ತನ್ನ ತೋಟದ ಸುತ್ತಮುತ್ತಲು ಮುಳ್ಳು ಬೇಲಿ ಹರಡಿರುವುದು ಆತನಿಗೆ ಇಷ್ಟ ಆಗ್ಲಿಲ್ಲ. ಅಷ್ಟೇ ಅಲ್ಲದೆ ಆ ಮುಳ್ಳು ಬೇಲಿಯಿಂದ ಉಪಯೋಗ ಏನೂ ಇಲ್ಲ, ಹಾಗೇನೆ ತೋಟದ ಸೌಂದರ್ಯವು ಕೂಡ ಹಾಳಾಗ್ಬಿಡುತ್ತದೆ ಅಂತ ಯೋಚನೆ ಮಾಡ್ದ. ಮುಳ್ಳು ಬೇಲಿಯನ್ನ ಕಿತ್ತು ಬಿಸಾಡಿ ಆ ಸ್ಥಳದಲ್ಲಿ ಬೇರೆ ಗಿಡಗಳನ್ನ ಬೆಳೆಸಬೇಕು ಅಂತ ಯೋಚಿಸ್ದ. ಇಂತಹ ಯೋಚನೆ ಮನಸ್ಸಿನಲ್ಲಿ ಬಂದ ತಕ್ಷಣವೇ ಅವನು ಆಳನ್ನ ಕೂಗಿ ಈ ಎಲ್ಲಾ ಮುಳ್ಳು ಬೇಲಿಗಳನ್ನ ಕಿತ್ತು ಹಾಕ್ಬಿಡು ಅಂತ ಹೇಳ್ದ. ಒಡೆಯನ ಮಾತನ್ನ ಕೇಳಿದ ಆತನಿಗೆ ಆಶ್ಚರ್ಯವಾಯ್ತು. ಬಹುಶಃ ಒಡೆಯನಿಗೆ ಏನು ತಿಳಿತಾ ಇಲ್ಲ, ಒಡೆಯ ತಮಾಷೆಗಾಗಿ ಮಾಡ್ತಾ ಇದ್ದಾರೋ ಹೇಗೆ ಅಂತ ಅವನಿಗೆ ತಿಳಿಯದಾಯ್ತು. ಆದ್ರೂ ಕೂಡ ಒಂದ್ ಬಾರಿ ಒಡೆಯನಿಗೆ ಪ್ರಾಮಾಣಿಕ ಸಲಹೆ ನೀಡಬೇಕು ಅಂತ ಅನ್ಕೊಂಡು ಸಲಹೆಯನ್ನ ನೀಡಲು ಮುಂದಾದ. ಒಡೆಯರೇ, ತೋಟದ ಸುತ್ತಮುತ್ತಲು ಹಾಕಿರುವ ಮುಳ್ಳು ಬೇಲಿಯನ್ನ ತಾವು ತೆಗೆದ್ಬಿಟ್ರೆ ತೋಟವು ಸ್ವಲ್ಪ ದಿನದಲ್ಲೇನೆ ಎಲ್ಲ ಹಾಳಾಗ್ಬಿಡುತ್ತದೆ, ಆದ್ದರಿಂದ ತಾವು ದಯವಿಟ್ಟು ಆ ರೀತಿ ಮಾಡ್ದಿರಿ ಅಂತ ನಮ್ರವಾಗಿ ಕೇಳ್ಕೊಂಡ. ಅವನ ಮಾತನ್ನ ಕೇಳಿದ ತೋಟದ ಒಡೆಯನಿಗೆ ತುಂಬಾ ಸಿಟ್ಟು ಬಂತು. ಇವನಿಗೆ ಎಷ್ಟು ಅಹಂಕಾರ, ಇವನಿಗೆ ಎಷ್ಟು ದರ್ಪ, ನನ್ಗೆ ಬುದ್ಧಿ ಹೇಳಲಿಕ್ಕೆ ಇವನು ಹೊರಟಿದಾನಲ್ಲ, ನನ್ಗೆ ಬುದ್ಧಿ ಹೇಳೋ ಸಾಹಸವನ್ನ ಮಾಡಬೇಡ, ನಾನ್ ಹೇಳ್ದಾಗೆ ಮಾಡು, ನಿನ್ನ ಹಾಳಾದ ಐಡಿಯಾ ಅಲ್ಲೇ ಇರ್ಲಿ, ನಿನ್ ಕೆಲ್ಸಕ್ ಬಾರದ ಉಪದೇಶ ನಿನ್ನಲ್ಲೇ ಇಟ್ಕೋ, ನಾನ್ ಹೇಳ್ದಾಗೆ ಕೆಲಸ ಮಾಡಿ ಮುಗಿಸು ಅಂತ ಆಜ್ಞೆ ಮಾಡ್ದ. ಹೀಗಾಗಿ ಒಡೆಯನ ಮಾತನ್ನ ಕೇಳಲೇಬೇಕಾಯ್ತು. ತೋಟದ ಸುತ್ತಮುತ್ತಲು ಬೆಳೆದಿರುವ ಬೇಲಿಯನ್ನ ಕಿತ್ತೊಗೆಯಲು ಪ್ರಾರಂಭ ಮಾಡ್ದ. ಅದನ್ನ ನೋಡಿ ಯಜಮಾನನಿಗೆ ತುಂಬಾ ಸಂತೋಷವಾಯ್ತು. ಆದ್ರೆ ಈ ಸಮಾಧಾನ ಅವನಿಗೆ ತುಂಬಾ ದಿನಗಳ ಕಾಲ ಉಳಿಯಲಿಲ್ಲ. ಯಾಕಂತಂದ್ರೆ ಕಳ್ಳ ಜನರಿಗೆ, ಪೋಲಿ ದನಗಳಿಗೆ ಅಡ್ಡಿಯೇ ಇಲ್ದಂಗ ಆಗ್ಬಿಡ್ತು. ಯಾವುದೇ ಭಯ ಇಲ್ಲದೆ ಅದೇ ತೋಟದಲ್ಲಿ ಎರ್ರಾಬೇರಿ ನುಗ್ಗಿ ಎಲ್ಲವನ್ನು ಹಾಳು ಮಾಡಲು ಶುರು ಮಾಡಿದ್ವು. ಕೆಲವೇ ದಿನಗಳಲ್ಲಿ ಆ ತೋಟವು ಸಂಪೂರ್ಣವಾಗಿ ಹಾಳಾಗಿ ಶ್ರೀಮಂತ ನಿರ್ಗತಿಕನಾಗ್ಬಿಟ್ಟ. ಕೇಳುಗರೆ, ಆಲ್ಸಿದ್ರಲ್ಲ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ನಮ್ಮ ಹತ್ರ ಇರೋ ಯಾವುದೇ ವಸ್ತುವನ್ನ ಉಪಯೋಗಕ್ಕೆ ಬರೋದಿಲ್ಲ ಅನ್ನೋ ತೀರ್ಮಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಯೋಚನೆ ಮಾಡ್ಬೇಕು. ಗೊತ್ತಿಲ್ಲದೆ ಹೋದ್ರೆ ತಿಳಿದವರಿಂದ ಕೇಳಿ ತಿಳ್ಕೊಳ್ಬೇಕು. ಇಲ್ದಿದ್ರೆ ಹಾನಿಯಾಗೋದು ನಮ್ಗೇನೆ.

0: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
1: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು.

0: ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ಬಿರುಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.
2: ಆತ್ಮರೇ, ಇನ್ನು ಮುಂದೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸರಿಯಾಗಿ 6:20 ಕ್ಕೆ.

0: इत्यस्य माध्यमेन जनगणनायां भागं ग्रहीतुं नागरिकेभ्यः अवसराः प्रदीयन्ते। मई मासस्य 17 दिनांकात् 31 दिनांक पर्यन्तं जनाः अस्मिन् पोर्टले स्वीयां स्वयं गणनां पूरयितुं शक्नुवन्ति। अस्य उपक्रमस्य अन्तर्गतं नागरिकाः स्वेच्छया स्वगृहाणाम् उपलब्ध सैविध्यानां सम्पत्तीनाम् अन्य विवरणानां च सूचनाः सरलतया सुरक्षित रूपेण सरलरीत्या च ऑनलाइन इति आभासीय माध्यमेन पूरयितुं शक्नुवन्ति। क्रिकेट प्रीमियर लीग क्रिकेट स्पर्धा मालिकायां अद्य सायंकाले अहमदाबाद नगरे गुजरात टाइटन्स अथ च सनराइजर्स हैदराबाद इत्यनयोः दलयोः मध्ये स्पर्धा भविष्यति। एषा क्रीडा सायं 7:30 आरप्स्यते। इति वार्ताः।
1: नमामुदिन कार्यक्रम इदीग आरम्भः। ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22 ರಿಂದ 2025-26 ರವರೆಗಿನ 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು 40%ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು 80%ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22 ಸಾಲಿನ ಹಣಕಾಸು ವರ್ಷದಿಂದ 2025-26 ರ ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನ

0: ಅಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು ಶೇಕಡ 40%. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು ಶೇಕಡ 45%ನ್ನು ಮಹಿಳಾ ಉದ್ಯಮಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು ಶೇಕಡ 54%ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ, ಈಗ ಸಮಯ 6:35.
2: ಹಿಂಗ ನೆಲ ಒರೆಸುದು ಕೈಯಾಗ ಏನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
3: ಅವರ ನಾನು ಸಾಲಿಗೆ ಹೋಗ್ತೀನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನಿ.
2: ನಿನಗೆ ಯಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೊಕ್ಕಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ಟಿಗೆ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
3: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ. ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ.
4: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಆತ್ಮರೆ, ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 6:37

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070 ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ಧತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025 ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ

0: ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ ಎರಡನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7 ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56 ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟಿನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್ ಮಹಾನ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ

ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ.

ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಬೆಂಗಳೂರು.
1: ಆತ್ಮರೇ, ಈಗ ಸಮಯ 6:58 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ವಿಜಯಪುರ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಒಂದ್ ನಿಮಿಷ, ಇಲ್ಲ ಅಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಅಂದ್ರೆ ನಾನು
0: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
0: 1,00,000 ಕೊಡಿ, ಬಚಾವಾಗ್ತೀರಾ.
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ, ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
6: ತಜ್ಞವಾಣಿ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪೊಲೀಸ್
5: ಮಿಸ್ ಸೀಮಾ?
4: ಹೌದು.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾವಯವದ ಮಹತ್ವ ಮತ್ತು ತಂತ್ರಜ್ಞಾನಗಳ ಬಳಕೆ ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾ ಎನ್ ಸಾಳುಂಕಿ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರು ನಮ್ಮ ಜೊತೆ ಅದಾರ. ಅವ್ರನ್ನ ಮಾತಾಡಿಸಿ ಅವರಿಂದ ಕೃಷಿಯಲ್ಲಿ ಸಾವಯವದ ಮಹತ್ವ ಮತ್ತು ತಂತ್ರಜ್ಞಾನಗಳ ಬಳಕೆ ಈ ವಿಷಯ ಕುರಿತು ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ. ಗಿರೀಶ್ ಭದ್ರಗೊಂಡವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ಗಿರೀಶ್ ಅವರೇ, ಮೊದಲಿಗೆ ಈ ಕೃಷಿಯಲ್ಲಿ ಸಾವಯವ ಅಂದರೆ ಏನು, ಸಾವಯವದ ಮಹತ್ವ ಏನು ಅಂತ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಾ?
2: ಖಂಡಿತ ಸರ್. ಈ ಸಾವಯವ ಅಂದ ತಕ್ಷಣ ಸಾವಯವ ಏನು ಹೊಸದಲ್ಲ, ಪೂರ್ವಜರೆಲ್ಲ ಸಾವಯವ ಪದ್ಧತಿ ಅನುಸರಿಸಿ ಸಾವಯವಲ್ಲೇ ಕೃಷಿ ಮಾಡ್ತಾ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಒಂದೊಂದು ಜನಸಂಖ್ಯೆ ಹೆಚ್ಚಳದಿಂದ ಆಹಾರ ಕೊರತೆ ಇದು ಬರುತ್ತೆ ಹೇಳಿ ಕೆಲವೊಂದು ರಾಸಾಯನಿಕ ಬಳಸಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ರಾಸಾಯನಿಕದ ಹಾಕಿ ಬೆಳೆದ್ರಿಂದ ಇಳುವರಿ ಹೆಚ್ಚಿಗೆ ಬರ್ಬೋದು, ಬಟ್ ಸಾವಯವದ ಕ್ವಾಲಿಟಿ ಮತ್ತು ಅದರ ಗುಣಧರ್ಮ ಬರಲಿಕ್ಕೆ ಸಾಧ್ಯ ಇಲ್ಲ.
1: ಹೌದು.
2: ಅದಕ್ಕೆ ಆ ನಿಟ್ಟಿನಲ್ಲಿ ಈಗಲೂ ಬೆರಳೆಣಿಕೆಯಷ್ಟು ಸಾವಯವ ಬೆಳೆ ಅಂತ ರೈತರಿದ್ದಾರೆ. ಬಟ್ ಎಲ್ಲ ರೈತರು ಸಾವಯವ ಬರಬೇಕತ್ತಂದ್ರೆ ಬರಬೇಕು, ಆ್ಯಕ್ಚುಲಿ ಎಲ್ಲರೂ ಬರಬೇಕತ್ತಂದ್ರೆ ಟೈಮ್ ತೊಗೊಳುತ್ತೆ. ಯಾಕಂದರೆ ಸಾಕಷ್ಟು ಆಲ್ರೆಡಿ ಭೂಮಿ ರಾಸಾಯನಿಕ ಉಂಡು ಭೂಮಿ ಕೆಟ್ಟುಬಿಟ್ಟಾವೆಲ್ಲ, ಅದನ್ನು ಪರಿವರ್ತನೆ ಮಾಡ್ಬೇಕತ್ತಂದ್ರೆ ತುಂಬ ಸ್ವಲ್ಪ ಕಾಲಾವಕಾಶ ತಗೋತದೆ. 5-6 ವರ್ಷ 10 ವರ್ಷ ಹಿಂಗೆಲ್ಲ ಟೈಮ್ ತೊಗೋತೈತಿ ಯಾವುದೋ ಒಂದು ಭೂಮಿನ ಸಾವಯವ ಪರಿವರ್ತನೆ ಮಾಡ್ಬೇಕಾಗತ್ತಂದ್ರೆ. ಆಮೇಲೆ ಸಾವಯವದ ಮಹತ್ವ ಏನು ಅಂತಂದ್ರೆ, ಮೊದಲಿನ ಜನ ನಮ್ಮ ತಾತ ಅಜ್ಜ ಅದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ, ಅವರಲ್ಲಿರ್ತಕ್ಕಂಥ ಆರೋಗ್ಯ, ಅವ್ರವ್ರು ಮಾಡ್ತಾಯಿರೋ ಕೆಲಸ, ಈಗಿನ ಮಂದಿಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ನಿಜವಾಗಿ ಹೇಳ್ತಂದ್ರೆ ನಮ್ಮ ತಂದೆ ಮಾಡಿದಷ್ಟು ಕೆಲಸ, ಅವ್ರು ಇಷ್ಟು ಏಜ್ ಆದರು 84 ವರ್ಷ ಅವ್ರಿಗೆ ಏಜ್ ಆದರು, ಅವ್ರ ಈಕ್ವಲ್ ನಮಗೆ ಏಜ್ ಅಷ್ಟು 45, ಅವ್ರು ಈಕ್ವಲ್ ಕೆಲಸ ಮಾಡೋದು ನಮಗೆ ಆಗೋದಿಲ್ಲ.
1: ಹೌದು.
2: ಯಾಕಂದರೆ ಆಹಾರ ಅಂದ್ರೇನು, ಸಾವಯವ ಇತ್ತಂದ್ರೆ ಅದರಲ್ಲಿ ಎಷ್ಟು ಪೋಷಕಾಂಶ, ಅದರಲ್ಲಿ ಶಕ್ತಿ, ಅದರಲ್ಲಿ ಅದು ಸಿಕ್ಕಾಪಟ್ಟೆ ನ್ಯೂಟ್ರಿಷನ್ ಅವ, ಅದೆಲ್ಲ ರೈತರು ಎಷ್ಟು ಕೆಲಸ ಮಾಡ್ತಿದ್ರು ಅಂದ್ರೆ ಅದ್ರ ಈಕ್ವಲ್ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಈಗ.
1: ಅಂದ್ರೆ ಅದರ ನೀವು ಹೇಳ್ತಾ ಇರೋದು ಮಾತಿನ ಅರ್ಥ ಏನಂದ್ರೆ, ಈಗ ಮೊದಲು ಸಾವಯವನ್ನ ಉಂಡಂತ ರೈತರು ಅಥವಾ ಪೂರ್ವಜರು ಏನಿದ್ರು ಅವ್ರ ಆಯಸ್ಸು ಜಾಸ್ತಿ ಇತ್ತು,
2: ಆಯಸ್ಸು
1: ಆರೋಗ್ಯವಂತರಾಗಿದ್ರು
2: ಆರೋಗ್ಯವಂತ.
1: ಆದ್ರೆ ಈಗ 50 ವಯಸ್ಸಾಗ್ಯಾವ ಅನ್ನುವಂತ ಪರಿಸ್ಥಿತಿಗೆ ನಮ್ಮ ಯುವ ಪೀಳಿಗೆ ಬಂದ್ಬಿಟ್ಟಿದೆ.
2: ಖಂಡಿತ.
1: ಅದು ಒಂದು ಈ ಆಹಾರ ಪದ್ಧತಿನ ಕಾರಣ ಅಂತ ಹೇಳ್ಬೋದಲ್ಲ?
2: ಖಂಡಿತ, ಆಹಾರ ಪದ್ಧತಿನೇ ಕಾರಣ. ಯಾಕಂದ್ರೆ ಈಗ ನಮ್ದು ಆಹಾರ ಪದ್ಧತಿನೂ ಬದಲಾವಣೆ ಹಾಕೋದು ಹೊಂಟದು. ಮೊದಲು ನಾವು ನಮ್ಮ ಪೂರ್ವಜರೆಲ್ಲ ಹುಳ ನುಚ್ಚು ಮಾಡ್ತಿದ್ರು, ಮಜ್ಜಿಗೆ ಹೈನ, ಆಮೇಲೆ ಎಷ್ಟೊಂದು ಅಕಡಿ ಕಾಳು ಅಂತ ಹಾಕಿ ಅದರಿಂದ ಎಷ್ಟೋ ವೆರೈಟಿ ಪಲ್ಯಗಳನ್ನು ಮಾಡ್ತಿದ್ರು. ಆಮೇಲೆ ಉಪ್ಪಿನಕಾಯಿ ಪುಟ್ಟಿಕಾಯಿ ತದ ಕಸ ಬೆಂಡಿ ಅಂತ ಮಾಡ್ತಿದ್ರು. ಹಿಂಗೆ ಹಲವಾರು ಟ್ರೆಡಿಷ್ನಲ್ ಪದ್ಧತಿ ಏನಿದ್ವಲ್ಲ ಅವೆಲ್ಲ ಹೋಗ್ಬಿಟ್ಟಾವ ಈಗ. ಈಗ ಎಲ್ಲ ಚೈನೀಸ್ ಫುಡ್, ಆ ಫುಡ್, ಈ ಫುಡ್ ಅಂತಂತೇಳಿ ಜಂಕ್ ಫುಡ್ಗೆ ಅಡಿಟ್ ಆಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳತ್ತವೆ. ಅದಕ್ಕೆ ಆ ದೃಷ್ಟಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಟ್ಲೀಸ್ಟ್ ಸಾವಯವ ಅಂತಂದ್ರೆ ರೈತರು ಏ ನಮ್ಮ ಹೊಲ ಎಲ್ಲ ಸಾವಯವ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗ್ತದ್ರಿ ನಮ್ಗೆ ಮಾಡೋಕ್ಕಿಲ್ಲ, ಅಟ್ಲೀಸ್ಟ್ 1 ಎಕರೆ ಸ್ವಲ್ಪ ಸಣ್ಣ ಪ್ರಮಾಣದಿಂದ ಕನ್ವರ್ಟ್ ಮಾಡ್ಕೋತ ಹೋದ್ರೆ ಖಂಡಿತವಾಗಿಯೂ ಸಾವಯವ ಕೃಷಿ ಮಾಡ್ಬೋದು.
1: ತುಂಬ ಸಂತೋಷ ಗಿರೀಶ್ ಅವರೇ. ಅದೇ ರೀತಿ ಈ ಸಾವಯವ ಕೃಷಿಗೆ ಬರಬೇಕಂದ್ರೆ ಮೊದಲು ನಾವು

0: ಹಸುಗಳನ್ನ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಇವೆಲ್ಲ ಮಾಡ್ಬೇಕು.
1: ಹೌದು.
0: ಅದಕ್ಕೆ ತಾವು ಈಗ ಸಾವಯವಕ್ಕೆ ಬರ್ಬೇಕಂದ್ರೆ ಇವೆಲ್ಲ ಮಾಡ್ಬೇಕಂತ ಹೇಳ್ತೀರಿ. ಆದ್ರ ಈಗ ನಮ್ಮ ರೈತರು ಏನ್ ಮಾಡ್ತಾ ಇದಾರಂದ್ರೆ, ಈಗ ಮನೆಗೆ ಒಂದ್ ಹಸು ಸನೇಕಿಗೆ ಸಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅವ್ರು.
1: ಇಲ್ಲ,
0: ಸಾಕ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕಂತ ಹೇಳ್ತೀರಿ?
1: ಆಕ್ಚುಲಿ ಹೆಂಗದ ಪರಿಸ್ಥಿತಿ ಹೆಂಗದ ಅಂತಂದ್ರೆ, ಹಸು ಸಾಕೋದು ಕಷ್ಟ ಆಗ್ಯದ, ನಾಯಿ ಸಾಕೋದು ಈಜಿ ಆಗ್ಯದ. ಅಂದ್ರೆ ನಾಯಿ ಸಾಕ್ತಾರ, ನಾಯಿಗೆ ಎಷ್ಟು ಖರ್ಚು ಮಾಡ್ತಾರೆ, ನಾಯಿಗೆ ಫುಡ್, ಅದಕ್ಕೆ ಮೇಂಟೈನ್, ಅದಕ್ಕೆ ಶಾಂಪು ಹಚ್ಚಿ ಮೈ ತೊಳಿತಾರ, ಎಲ್ಲ ಮಾಡ್ತಾರೆ. ಬಟ್ ನಾಯಿ ಅಷ್ಟು ಏನು ಹಸುವಿಗೆ ಏನು ಅಷ್ಟು ಖರ್ಚು ಬರೋದಿಲ್ಲ.
0: ಹೌದು.
1: ಬಟ್ ನಾಯಿ ಒಂದು ನಂಬಿಕಸ್ಥ ಪ್ರಾಣಿ, ಮನೆ ಕಾಯ್ತದ, ಅದು ಒಂದೇ ಬಿಟ್ಟರೆ ಈ ಹಸು ಸಾಕೋದ್ರಿಂದ ಅದರಿಂದ ಉಪಯೋಗ ಲಾಭಗಳು ಜಾಸ್ತಿ ಅದಾವ.
0: ಹೌದು.
1: ಹಸುವಿನ ಉಸಿರಾಟ ವಾಸನೆ ಬಡಿತಂದ್ರೆ, ಕೊರೋನಾ ಟೈಮ್ದಾಗ ಹಸುವಿನ ಕೊಠಡಿಯಾಗಿ ಮಲ್ಕೊಂಡವ್ರು ಅದಾರೆ.
0: ಹೌದು.
1: ಆಮೇಲೆ ಹಸುವಿನ ಸಗಣಿಯಲ್ಲಿ ಸಾಕಷ್ಟು ಜೀವಾಣುಗಳದಾವು, ಕೃಷಿಗೆ ಸಂಬಂಧಪಟ್ಟಂಥವು. ಆಮೇಲೆ ಬರೇ ನೀವು ಗೋಮಾತೆ ಹಸುವಿನ ಮೇಲೆ ನೀವು ಕೈಯಾಡಿಸಿದ್ರೆ ಎಷ್ಟೋ ರೋಗ ರುಜಿನಗಳು ಕಡಿಮೆ
0: ಆಗ್ತಾವೆ. ಈಗ ಶಕ್ತಿ ನಮ್ಮ ಹಸುವಿನಲ್ಲಿ,
1: ಹಸುವಿನಲ್ಲಿ ಇರೋದ್ರಾಗ ನಾಯಿ ಸಾಕಕ್ಕೆ ಶ್ರಮ ಪಡೋರು ಹಸು ಸಾಕೋದು ಸುಲಭ ಅಲ್ವಾ?
0: ಹೌದು.
1: ಯಾಕಂದ್ರೆ ಹಸುವಿನಿಂದ ಬಹಳಷ್ಟು ಬೆನಿಫಿಟ್ ಅದ. ಒಂದು ಆರೋಗ್ಯ ದೃಷ್ಟಿ ಆಗಿರ್ಬೋದು, ಒಂದು ಕೃಷಿ ಚಟುವಟಿಕೆಗಾಗಿರ್ಬೋದು, ಹಾಲು ಹೈನಾಗಿರ್ಬೋದು. ಮುಂದಿನ ಪೀಳಿಗೆ ಮಕ್ಕಳಿಗೆ ಈಗ ಎಷ್ಟಂತ ಹೇಳಿ ರೈತರು ಎಲ್ಲಿ ಎಡುತ್ತಾ ಇದ್ದಾರೆ ಅಂತಂದ್ರೆ, ಈ ಹಳೆ ಸಾವಯವ ಪದ್ಧತಿ ಬಿಟ್ಟು ಈ ರಾಸಾಯನಿಕ ಪದ್ಧತಿ ಮತ್ತು ಅದಕ್ಕೆ ಈಗಿನ ಪೀಳಿಗೆಗೆ ಹೊಸ ಜನರೇಷನ್ ಏನು ಈ ಪ್ರಾಣಿಗಳ ಸಾಕೋದು ಕಡಿಮೆ ಹಾಕೋದು ಬಂದು ಈಗ ನಾಯಿ ಸಾಕೋದು ಬೇರೆ ಬೇರೆ ಥರ ಈ ಥರದ್ದೆಲ್ಲ ಆಗತ್ತಲ್ಲ, ಸಾಕಲಿ. ಬಟ್ ಅದ್ರ ಜೊತೆ ಈಗ ಪೂರ್ವಜರು ನಾಯಿ ಸಾಕ್ತಿದ್ರು.
0: ಹೌದು.
1: ಅದ್ರ ಜೊತೆ ಹಸುನೂ ಸಾಕ್ತಿದ್ರು. ಹೌದಿಲ್ಲ? ನಾಯಿಗಳು ಹಸು ಕಾಯ್ತಿದ್ವು, ಬೆಳೆ ತಿಲ್ಲಕ್ಕೆ ಹೋದ್ರೆ ಬೆಳೆ ಇದನ್ನ ಮಾಡ್ತಿದ್ವು, ಹುಲ್ಲು ಅಷ್ಟೇ ಮೇಯಿಸ್ತಿದ್ವು. ನಾಯಿಗಳು ಕೆಲಸ ಮಾಡ್ತಿದ್ವು, ತೋಟ ಕಾಯ್ತಿದ್ವು, ಬುತ್ತಿ ಕೊಡ್ಬರ್ತಿದ್ವು ನಾಯಿಗಳು. ಆಗಿನ ನಾಯಿಗಳು ಕೃಷಿಗೆ ಭಾಳ ಪೂರಕವಾಗಿದ್ದು. ಈಗಿನ ನಾಯಿಗಳು ಏನಾಗ್ಯಾವು, ವಾಕಿಂಗ್ ಹಿಡ್ಕೊಳಕ್ಕೆ ಒಂದು ಸ್ಟೈಲಿಶ್ ಆಗಿಬಿಟ್ಟದ. ಅದಕ್ಕೆ ಕೃಷಿಯಲ್ಲಿ ಮೊದಲಿನ ಪದ್ಧತಿ ಏನು ಬೇಕು ಅದು ಮರುಕಳಿಸ್ಬೇಕು. ಅದು ಸಾವಯವ ಕೃಷಿ ಮರುಕಳಿಸ್ಬೇಕು. ಮೊದಲಿನ ನಾವು ಜಾನುವಾರುಗಳನ್ನ ಹೆಂಗೆ ಸಾಕ್ತಿದ್ದೇವೆ, ನಾಯಿ ಜೊತೆ ಹಸುನ ಅಂದ್ರೆ ಎರಡು ಇಷ್ಟು ಅಂಡರ್ಸ್ಟ್ಯಾಂಡ್ ಇರ್ತಿದ್ದು. ಅವು ಅಗಲ್ತಿದ್ದಿಲ್ಲ ಒಂದಕ್ಕೊಂದು. ಈ ನೋಡ್ರಿ, ಒಂದು ಎತ್ತಿನ ಗಾಡಿ, ಎರಡು ಎತ್ತ, ಒಂದು ನಾಯಿ ಇತ್ತಂದ್ರೆ ಎತ್ತಿನ ಗಾಡಿ ಮೇಲೆ ಕೂತ್ಕೊಂಡ್ರೆ ಎರಡು ಚಾಕ ನಡು ನೆಳಾಗ ನಾಯಿ ನಡ್ಕೋತ ಹೋಗ್ತೈತೆ ಹೊಲಕ್ಕೆ.
0: ಹೌದು.
1: ಈಗ ನಾಯಿಗಳು ಕಾರ್ನಾಗ ಹೊಂಟಾವು, ಮಾರ್ನಿಂಗ್ ವಾಕಿಂಗ್ ಹೋಗಿ ಹಿಡ್ಕೊಂಡು ಹೋಗ್ತಾರೆ. ಹೌದಿಲ್ಲ? ಅದಕ್ಕೆ ಅವಾಗಿನ ಲೈಫ್ ಸ್ಟೈಲ್ಗೂ ಈಗಿನ ಲೈಫ್ ಸ್ಟೈಲ್ಗೂ ಭಾಳ ವ್ಯತ್ಯಾಸ. ಅವಾಗಿನ ಆಹಾರ ಪದ್ಧತಿ ಹೆಂಗಿತ್ತು ಅಂತಂದ್ರೆ, ಬೆಳಿಗ್ಗೆ ಈ ಥರ ಉಪ್ಪಿಟ್ಟು, ಇಡ್ಲಿ, ವಡ, ದೋಸೆ ಇಲ್ಲ. ಬೆಳಿಗ್ಗೆ ತೊಟ್ಟನ ಯಾವುದು ಸಜ್ಜಿ ರೊಟ್ಟಿ ಇದ್ರೆ ಸಜ್ಜಿ ರೊಟ್ಟಿ, ಕಡಕ್ ರೊಟ್ಟಿ ರೊಟ್ಟಿ, ಮೊಸರ ಚಟ್ನಿ, ಹಸಿಮೆಣಸಿಕಾಯಿ ಚಟ್ನಿ ಹಾಕೊಂಡು ಕಲಸ್ಕೊಂಡು ಉಂಡು ಹೋಗ್ಬಿಡ್ತಿದ್ರು.
0: ಅದ್ರ ಜೊತೆ ಗೊಂಜಾಳ ನುಚ್ಚ, ಮಜ್ಜಿಗೆಗಳನ್ನ ನಮ್ಮ ರೈತರು
1: ಮಜ್ಜಿಗೆ ಉಣ್ತಿದ್ರು. ಇವೆಲ್ಲ ಆಹಾರ ಪದ್ಧತಿ ಹೆಂಗತ್ತಂದ್ರೆ ಅವಾಗಿನ ಊಟದ ಶೈಲಿನೇ ಭಾಳ. ಯಾಕಂದ್ರೆ ಈಗ ನೋಡ್ರಿ, ಇನ್ನೂ ಕೆಲವೊಂದಲ್ಲಿ ಹಳೆ ಮಂದಿ ಅದಾರ, ಅವ್ರಿಗೆ ನೀವು ಉಪ್ಪಿಟ್ಟ ನಾಷ್ಟ ಇದನ್ನ ಮಾಡ್ಕೊಂಡು ಬೆಳಿಗ್ಗೆ ಕೊಡ್ರಿ, ಇಲ್ಲ ಒಂದು ಎರಡು ರೊಟ್ಟಿ ಕಟಿ ರೊಟ್ಟಿ ಇದ್ರು ಕೊಡವಾ ತಂದ್ಬಿಡ್ತಾರೆ.
0: ಹೌದು.
1: ಅದಕ್ಕೆ ಆಹಾರ ಪದ್ಧತಿ ಜೊತೆ ಆಗಿನ ಕೆಲಸಗಳನ್ನು ಹಂಗೆ ಇದ್ದು. ಈಗ ಆ ಥರ ಈಗ ಕೆಲಸ ಮಾಡೋಕ್ಕಾಗಲ್ಲ, ಈಗಿನ ಆಹಾರ ಪದ್ಧತಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗ್ತದೆ. ಹೌದಿಲ್ಲ? ಅದಕ್ಕೆ ನಾವೇನು ನೋಡೋಕು, ಸಾವಯವ ಯಾಕೆ ಹೋಗ್ಬೇಕು ಅಂತಂದ್ರೆ ಮೊದಲಿನ ಆಹಾರ ಪದ್ಧತಿ ಇರಬೇಕು, ಅದರ ಜೊತೆಗೆ ತಂತ್ರಜ್ಞಾನ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳಿ, ಅದು ಸಾವಯವ ಪೂರಕವಾಗಿರ್ಬೇಕು, ಸಾವಯವ ಪೂರಕವಾಗಿರಬೇಕು. ಆಮೇಲೆ ಇದರಿಂದ ರೈತರ ಸಸ್ಟೈನಬಿಲಿಟಿ, ಇನ್ನೊಂದು ಹೇಳ್ತೀನಿ, ಫಸ್ಟ್ ನಾವು ಯಾವುದೇ ಒಬ್ಬರು ರೈತರು ಕೃಷಿ ಮಾಡಬೇಕಾದ್ರೆ ಅದ್ರ ಲಾಭ ಮಾಡಿ ಮಾರುಕಟ್ಟೆ ಮಾಡಿ ಅದರಿಂದ ಲಾಭಕ್ಕೋಸ್ಕರ ಮಾಡೋಕ್ಕಿಂತ ಮುಂಚೆ ತಮ್ಮ ಜೀವನಕ್ಕೆ ಮೊದಲು ಏನು ಬೇಕಾಗ್ಯದ, ತಮಗೆ ಬದುಕಲಿಕ್ಕೆ ಏನು ಬೇಕಾಗ್ಯದ ಅದನ್ನು ತಾವ ಬೆಳ್ಕೊಳ್ಳೋದು ಕಲಿಬೇಕು, ತಮಗೋಸ್ಕರ ಬೆಳ್ಕೊಳ್ಳೋದು ಕಲಿಬೇಕು ಮೊದಲು. ಈಗ ರೋಗ ರುಜಿನಗಳು ಹೆಚ್ಚಾಗಲಿಕ್ಕೆ ಕಾರಣ ಏನು? ರಾಸಾಯನಿಕ. ಈಗ ನಾವು ಅಪೇಕ್ಷೆ ಪಡ್ತೀವಿ ಬಿಡು, ನಮಗೆ ಇಳುವರಿ ಚೆನ್ನಾಗಿ ಬರಬೇಕು, ಇಳುವರಿ ಚೆನ್ನಾಗಿ ಬರಬೇಕು ಅನ್ನೋದು ಒಪ್ಕೋತೇನೆ, ಬಟ್ ಬೇಗನೆ ಬರಬೇಕು ಅನ್ನೋದು ಒಪ್ಕೊಳ್ಳಲ್ಲ ನಾನು.
0: ಅದು ಎಷ್ಟು ಬೇಗ ಬರ್ತೈತೆ ಅಷ್ಟು ನಾಶವಾಗುವಂಥ ಪರಿಸ್ಥಿತಿ.
1: ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ಯಾವುದು ಬೇಗ ಆಹಾರ ಬೇಗ ಬರ್ತದೆ, ಈ ಶಾರ್ಟ್ ಪೀರಿಯಡಲ್ಲಿ ಯಾವುದು ಬರ್ತೈತಲ್ಲ ಅದನ್ನು ತಿಂದ್ರೆ ನಮ್ಮ ಆಯುಷ್ಯ ಶಾರ್ಟ್ ಪೀರಿಯಡ್ ಆಕಸ್. ಯಾವುದು ಸ್ವಲ್ಪ ತಡ ಮಾಡಿ ಬರ್ತೈತಿ ಅದ್ರದ್ದು ಪೀರಿಯಡ್ ಇರ್ತಾವದು. ಈಗ ಇಂತಿಷ್ಟು ದಿವಸಿಗೆ ಜೋಳ ಹಾರ್ವೆಸ್ಟ್ ಮಾಡಬೇಕು, ಇಷ್ಟು ದಿವಸಿಗೆ ಇದನ್ನು ನೋಡ್ಬೇಕು, ಅದು ಹಾರ್ವೆಸ್ಟ್ ಪೀರಿಯಡ್ ಆ ಪೀರಿಯಡ್ಗೆ ಬರ್ಬೇಕು ಅದು.
0: ಹೌದು.
1: ಅವಾಗ ಏನಾಗ್ತದೆ, ಈಗ ಮೊದಲು ನೋಡ್ರಿ ಎಷ್ಟೊಂದು ರೈತರು ಅದೆಲ್ಲ ಕೆಲವೊಂದು ಮರಗಳು ಹಚ್ಚಿಂದ 5-7 ವರ್ಷಕ್ಕೆ ಹಣ್ಣು ಕೊಡ್ತಿದ್ದವು, ಈಗ ಹಚ್ಚಿದ ಒಂದೇ ವರ್ಷಕ್ಕೆ ಹಣ್ಣು ಕೊಡ್ತಾವೆ, ಕಲ್ಮಿ ಬಂದಾವು, ಕಸಿ ಮಾಡಿದ್ದು ಬಂದಾವು. ಹೌದಿಲ್ಲ? ಅವಾಗ ಲೇಟ್ ಇರ್ತಿತ್ತು, ಮತ್ತು ಅಂಥ ಹಣ್ಣು ತಿಂದು ಅವ್ರದ್ದು ಆಯುಷ್ಯನೂ ಜಾಸ್ತಿ ವೃದ್ಧಿಸ್ತಿತ್ತು. ಅದಕ್ಕೆ ಆ ನಿಟ್ಟಿನಲ್ಲಿ ಸಾವಯವಕ್ಕೆ ನಾವು ಬರ್ಬೇಕಂತಂದ್ರೆ ಮುಂದಿನ ಪೀಳಿಗೆಗೂ ನಾವು ಒಳ್ಳೆ ಭೂಮಿ ಬಿಟ್ಟು ಹೋಗ್ಬೇಕು, ಒಳ್ಳೆ ಆಹಾರ ಪದ್ಧತಿ ಏನದಲ್ಲ ನಮ್ಮದು ಮೊದಲಿಂದ ಪೂರ್ವಜರದು, ಅದನ್ನು ಬೆಳೆಸಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನು ನಾವು ಅದನ್ನು ಬಿಟ್ಟು ಹೊಸ ಆಹಾರ ಪದ್ಧತಿಗೆ ಈಗಿನ ಜನರೇಷನ್ಗೆ ನಾವು ಹೊಸ ಆಹಾರ ಹಳಿದದು ಹೋಗ್ಬಿಡ್ತದೆ. ಹಳಿ ಆಹಾರ ಎಷ್ಟೊಂದು ಈಗಿನ

0: ಜನ್ರೇಷನ್ಗೆ ಹಳೆ ಆಹಾರ ಯಾವ ಥರ ಮಾಡ್ತೀರಿ ಕೆಲವೊಂದು ಆಹಾರದ ಹೆಸರೇ ಗೊತ್ತಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಾಕಷ್ಟು. ಈಗ ಕೆಲವೊಂದೆಲ್ಲ ಹಳಿದು ಬಜಿ ಪಲ್ಯ ಅಂತ ಮಾಡ್ತಿದ್ರು, ಕಡ್ಲಿ ಪಲ್ಯ, ಪುಂಡಿ ಪಲ್ಯ, ಕುಸುಬಿ ಪಲ್ಯ, ಕೆಲವೊಂದು ಇನ್ನೂ ಕೆಲವೊಂದು ಏರಿಯಾದಲ್ಲಿ ಹಳೆ ಆಗೈತೆ. ಬಟ್ ಮೆಟ್ರೋ ಸಿಟಿ ಸಿಟಿ ಜನರಲ್ಲಿ ಹೋದ್ರೆ ಅದು ಪಲ್ಯ ಇದು ಇದು ತಿಂತಾರಾ ಅಂತ ಕೇಳ್ತಾರೆ. ಇನ್ನೂ ಎಷ್ಟೊಂದು ನಾವು ಮಸಾಲೆ ಹಾಕಿ ಸಣ್ಣ ಮಸಾಲೆ ಖಾರ ಮಾಡಿರ್ತೀವಲ್ಲ, ಇಷ್ಟು ಕಪ್ ಅಂದು ಇದು ತಿಂತಾರ ಅಂತ ಕೇಳ್ತಾರೆ. ಅದಕ್ಕೆ ಹಳೆಯದೇನು ಹಿರಿಯರೇನು ಮಾಡ್ಯಾರಲ್ಲ ಆಹಾರ ಪದ್ಧತಿ, ಅದು ಆರೋಗ್ಯಕರ ಮತ್ತು ನಮಗಷ್ಟೇ ಆರೋಗ್ಯಕರ ಅಲ್ಲ, ಭೂಮಿನೂ ಆರೋಗ್ಯವಾಗಿಡ್ಲಿಕ್ಕೆ ಮತ್ತು ನಮ್ಮ ಜೀವನ ಶೈಲಿನೂ ಇದು ಮಾಡಲಿಕ್ಕೆ. ಬಟ್ ತಂತ್ರಜ್ಞಾನ ಅವಶ್ಯಕತೆ ಅದ, ಅದಕ್ಕೆ ಸಾವಯವಕ್ಕೆ ಪೂರಕವಾದಂಗೆ ತಂತ್ರಜ್ಞಾನ ಬಳಸ್ಕೊಳ್ಳಿ.
1: ತುಂಬ ಸಂತೋಷ ಗಿರೀಶ್ ಅವರೇ. ಅದೇ ರೀತಿ ಈ ಸಾವಯವ ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆ ಅಂತ ಹೇಳಿದ್ರಿ, ಅದನ್ನು ಯಾವ ರೀತಿ ನಮ್ಮ ರೈತರು ಬಳಸ್ಕೋಬೇಕಂತ ಹೇಳ್ತೀರಿ?
0: ಈ ನೋಡ್ರಿ, ಸಾವಯವದಲ್ಲಿ ತಂತ್ರಜ್ಞಾನ ಬಹಳಷ್ಟು ತಂತ್ರಜ್ಞಾನಗಳದಾವ. ಇವತ್ತು ಜೀವಾಮೃತ, ಗೋಕುಪಾಮೃತ, ಅದ್ರಲ್ಲಿ ಪಂಚಗವ್ಯ ಇದೆಲ್ಲನೂ ಮಾಡ್ತಾರೆ. ಈಗ ಜೀವಾಮೃತ ಮಾಡ್ಬೇಕಾದ್ರೆ ನಾವೇನು ಮಾಡ್ತದೆ, ಪ್ರತಿ ದಿವಸ ನಾವೇನು ಮಾಡ್ತದೆ, ಕ್ಲಾಕ್ ವೈಸ್ ಅದನ್ನು ರೊಟೇಷನ್ ಮಾಡ್ಬೇಕಾಗ್ತದೆ. ಅದರಲ್ಲಿ ಒಂದು ಸಣ್ಣದು ಆಟೋಮೇಷನ್ ಅಂದರೆ ಟೈಮ್ ಶೆಡ್ಯೂಲ್ ಕೊಟ್ಕಿಸಿಂದ ಆ ಟೈಮಿಗೆ ಅದು ರೊಟೇಷನ್ ಆಗಬೇಕು, ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಅಲ್ಲ, ಕ್ಲಾಕ್ ವೈಸ್ ಆಗಬೇಕು. ಇದೇನಕ್ಕದೆ ಪ್ರತಿ ದಿವಸ ಮಾಡಬೇಕು, ಒಂದು ದಿವಸ ಮಿಸ್ ಆಗಬಾರ್ದು. ಅಂದರೆ ಪ್ರತಿ ದಿವಸ ಮಾಡೋದ್ರಿಂದ ಒಳ್ಳೆ ಕಲ್ಚರಲ್ ಡೆವಲಪ್ ಆಗ್ತದೆ. ಇದಕ್ಕೆ ಬೇಕಾದಂಥದ್ದು ಅಂಥದ್ದು ಆಟೋಮೇಷನ್, ಟೈಮರ್ ರೊಟೇಷನ್ ಹಾಕೋಬೋದು. ಯಾವುದು? ಜೀವಾಮೃತ ಮಾಡ್ಲಿಕ್ಕೆ, ಗೋಕುಪಾಮೃತ ಮತ್ತು ಜೀವಾಮೃತ ಮಾಡಲಿಕ್ಕೆ. ಅದೇ ರೀತಿ ಪಂಚಗವ್ಯ ತಯಾರು ಮಾಡಲಿಕ್ಕೆ, ಪಂಚಗವ್ಯ ತಯಾರು ಮಾಡಲಿಕ್ಕೆ ಅದರಾಗ ಸುಮಾರು ಗೋಮೂತ್ರ ಬಳಸ್ತಾರೆ, ಜೇನುತುಪ್ಪ ಬಳಸ್ತಾರೆ, ಆಕಳ ತುಪ್ಪನೂ ಬಳಸ್ತಾರೆ, ಮೊಸರು ಬಳಸ್ತಾರೆ, ಎಳೆನೀರು ಬಳಸ್ತಾರೆ, ಆಮೇಲೆ ಹಸುವಿನ ಸಗಣಿ ಬಳಸ್ತಾರೆ, ಇಷ್ಟೆಲ್ಲ ಬಳಸ್ತಿರ್ತಾರೆ.
1: ಆಮೇಲೆ ದ್ವಿದಳ ಧಾನ್ಯದ
0: ಹಿಟ್ಟು ಬಳಸ್ತಾರೆ. ಅದನ್ನು ಯಾವ ರೀತಿ ಯಾವಾಗ ಏನು ಮಿಕ್ಸ್ ಮಾಡಬೇಕು, ಯಾವಾಗ ಇದನ್ನು ಮಾಡಬೇಕು, ಅದಕ್ಕೂ ಆದಂಥ ಒಂದು ತಂತ್ರಜ್ಞಾನ ಆಟೋಮೇಷನ್ ಅದು. ಅದು ಇಂಟಿಮೇಷನ್ ಗೈಡ್ ಮಾಡ್ಕೋತ ಹೋಗ್ತದೆ ಅದು ರೈತರಿಗೆ, ಇವಾಗ ಇದನ್ನು ಹಾಕ್ರಿ, ಇವಾಗ ಇದನ್ನು ಹಾಕ್ರಿ. ಅದನ್ನು ಇಷ್ಟೆಲ್ಲ ಆದಮೇಲೆ ನಾವು ಸಾವಯವ ಪದ್ಧತಿಯಲ್ಲೇನೆ ನಾವು ಕೃಷಿಯಲ್ಲಿ ನೀರು ನಿರ್ವಹಣೆ, ಕೃಷಿಯಲ್ಲಿ ನೀರು ನಿರ್ವಹಣೆ ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಯಾವಾಗಲೂ ನಾವು ನೀರು ಹೆಂಗೆ ಬಿಡ್ಬೇಕತ್ತಂದ್ರೆ ಬಾಯಾರಿಕೆ ಆದಾಗ ಇನ್ನೂ ಕುಡಿಬೇಕು ಅನಿಸೋಷ್ಟರಲ್ಲೇನೆ ನಾವು ನೀರು ಸ್ಟಾಪ್ ಮಾಡಬೇಕು. ಆ ಪದ್ಧತಿ ಒಳಗೆ ಬೆಳೆಗಳಿಗೆ ನೀರು ಹಾಯಿಸ್ಬೇಕು. ಈಗ ನಾವು ನೀ ಬಾಯಾರಿಕೆ ಆದ್ರೆ ಪೂರ್ತಿ ಒಮ್ಮೆ ಘಟ ಘಟ ಘಟ ನೀರು ಕುಡಿದ್ರೆ ಏನಕ್ಕದ,
1: ಹೊಟ್ಟೆ ನೋವು ಬರುತ್ತೆ,
0: ಹೊಟ್ಟೆ ನೋವು ಬರ್ತದೆ, ಹೌದಿಲ್ಲ? ಆಮೇಲೆ ನೆತ್ತಿಗೆ ಇರ್ತದೆ, ಹೌದಿಲ್ಲ? ಇನ್ನೂ ಒಂದು ಸ್ವಲ್ಪ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಸ್ಟಾಪ್ ಮಾಡೋದಂದ್ರೆ ಮತ್ತೆ ನಮಗೆ ನೆಕ್ಸ್ಟ್ ಕುಡಿಬೇಕನ್ಸ ಕುಡಿದು ಚಲೋ ಅದು. ಹಂಗೆ ಬೆಳೆಗಳಿಗೂ ಬಾಯಾರಿಕೆ ಆದಾಗ ನೀರು ಕೊಡಬೇಕು. ಅದಕ್ಕೆ ಮಣ್ಣಿನ ತೇವಾಂಶ, ಬಿಸಿಲು ಎಷ್ಟದ, ಇದನ್ನು ನೋಡ್ಕೊಂಡು ಇದಕ್ಕೆ ಆದಂಥ ತಂತ್ರಜ್ಞಾನ ಅದಾವೆ. ಸಾಯ್ಲಲ್ಲಿರ್ತಕ್ಕಂಥ ತೇವಾಂಶ ಮೇಜರ್ ಮಾಡೋಂಥದ್ದು ಅದು ಕೂಡ ನಾವು ಮಾಡ್ತಿದ್ದೀವಿ. ಅದು ಹೇಳ್ತದೆ ಇಷ್ಟು ಪರ್ಸೆಂಟ್ ತೇವಾಂಶ ಅದ, ಎಷ್ಟು ನೀರು. ಈಗ ರೈತರು ಏನು ಮಾಡ್ತಾರೆ, ಮೇಲೆ ಒಣಗಿರ್ತೈತಿ, ಒಳಗಡೆ ಹಸಿ ಇರ್ತೈತಿ,
1: ಹೌದು,
0: ಬಟ್ ನೀರು ಎಷ್ಟು ಪ್ರಮಾಣ ಬಿಡ್ಬೇಕು ಅನ್ನೋದು ಹೆಂಗೆ ಗುರುತಕ್ಕ ಗುರುತಾಗಲ್ಲ, ಇಲ್ಲ ನಾವು ಕೆದಿರು ನೋಡಬೇಕು, ಹೌದಲ್ವಾ? ಅದಕ್ಕೆ ನಾವು ಹೆಚ್ಚಿಗೆ ನೀರು ಕೊಟ್ಟರೂ ಸಮಸ್ಯೆ, ಕಡಿಮೆ ನೀರು ಕೊಟ್ಟರೂ ಸಮಸ್ಯೆ. ಹೆಚ್ಚಿಗೆ ನೀರು ಕೊಟ್ಟರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶ ಹರಿದು ಬೇರೆ ಕಡೆ ಹೋಗ್ತದೆ, ಕಸ ಹೇಳ್ತದೆ. ಕಡಿಮೆ ನೀರು ಕೊಟ್ಟರೆ ಬೆಳಿಗ್ಗೆ ಈಡು ಬರೋದಿಲ್ಲ, ಅದಕ್ಕೆ ರಿಕ್ವೈರ್ಮೆಂಟ್ ಬೇಕಲ್ಲ, ತೃಪ್ತಿ ಬೇಕಲ್ಲ,
1: ಅದಕ್ಕೆ ಎಷ್ಟು ಅವಶ್ಯಕತೆ ಐತೆ ಅಷ್ಟೇ ನೀರು ಬಿಡ್ಬೇಕು,
0: ಅಷ್ಟೇ ನೀರು ಬಿಡುವಂಥ ತಂತ್ರಜ್ಞಾನ ಅದಾವೆ. ಅವೆಲ್ಲ ಸೆನ್ಸರ್ ಅದೆಲ್ಲ ಮಾಡಿಕೊಟ್ಟಿದ್ದೀವಿ ಸಾಕಷ್ಟು ಜನ ರೈತರಿಗೆ. ಅದೆಲ್ಲ ಅದು ಬರೀ ಭೂಮಿಯೊಳಗೆ ಡ್ರಿಪ್ ಮಾಡಿರ್ತಾರೆ, ಭೂಮಿಯೊಳಗೆ ಚುಚ್ಚಿ ವಾಲ್ ಚಾಲು ಮಾಡಿಬಿಡೋದು. ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಅದ ಅಷ್ಟು ರಿಕ್ವೈರ್ಮೆಂಟ್ ಬಂದಿಂದ ಸೌಂಡ್ ಮಾಡ್ತೈತೆ ಅದು, ಅವಾಗ ವಾಲ್ ಬಂದ್ ಮಾಡ್ಬೋದು. ಸಿಂಪಲ್ ಟೆಕ್ನಾಲಜಿ. ಇದರಿಂದ ನಮ್ಮ ನೇಷನ್ಗೆ ವಿದ್ಯುತ್ ಉಳಿತಾಯ ಆಕದು,
1: ಹೌದು,
0: ಆಮೇಲೆ ಆ ಪಂಪ್ ಸೆಟ್ ಕಂಟಿನ್ಯೂ ರನ್ ಆಗೋದ್ರೆ ಅದ್ರ ಲೈಫ್ ಹೆಚ್ಚಾಕದು,
1: ಹೌದು,
0: ವಾಟರ್ ಸೇವ್ ಆಕದು, ಅಂತರ್ಜಲ ಅಭಿವೃದ್ಧಿ ಆಕದು. ಅಂತರ್ಜಲ ಅಂದ ತಕ್ಷಣ ಹೇಳ್ತೀನಿ ನಿಮಗೆ, ಅವಶ್ಯಕ್ಕಿಂತ ನಾವು ಹೆಚ್ಚಿಗೆ ನೀರು ಬಳಸೋದ್ರಿಂದ ಅಂತರ್ಜಲ ಕಡಿಮೆ ಆಗ್ತದೆ. ನಮಗೆ ಎಷ್ಟು ನೀಡದ ಅಷ್ಟೇ ಬಳಸಬೇಕು, ಅದಕ್ಕಿಂತ ಹೆಚ್ಚಿಗೆ ಬಳಸಿದ್ರೆ ಏನಾಗ್ತದೆ,
1: ಭೂಮಿಗೆ ಸೌಳು ಹೆಚ್ಚಾಕತಿ,
0: ಸೌಳು ಹೆಚ್ಚಾಕದೆ. ಆಮೇಲೆ ಭೂಮಿಯಲ್ಲಿ ಈಗ ನಾವು ಇಲ್ಲಿ ಕೆಲವೊಬ್ಬರು ರೈತರು ಕೇಳ್ತಾರೆ, ಸರ್ ನಾವು ನೀರು ಇಲ್ಲೇ ಬೋರಿಂದ ತೆಗಿತೀವಿ, ಇಲ್ಲೇ ಭೂಮಿಗೆ ಉಣಿಸ್ತೀವಲ್ರಿ, ಇಲ್ಲೇ ಮತ್ತೆ ಅದು ಕೆಳಗೆ ಹೋಗದಲ್ರಿ ಅಂತ ಕೆಳಗೆ ಹೋಗಲ್ಲ, ಅದು ವೈಬ್ರೇಷನ್ ಆಗ್ತದೆ, ಟೆಂಪ್ರೇಚರ್ ಇರ್ತದಲ್ಲ, ಇಲ್ಲಿದ ಆವಿಯಾಗಿ ಎಲ್ಲೋ ಹೋಗಿ ಎಲ್ಲೋ ಬೀಳ್ತದೆ. ಹೀಗಾಗಿ ಭೂಮಿಯಲ್ಲಿ ಅಂತರ್ಜಲ ಅಸಮತೋಲನ ಆಗ್ತದೆ. ಹೀಗಾಗಿ ಅದಕ್ಕೆ ನಿಂತ ನಾವು ಯಾವುದು ಎಷ್ಟು ಪರ್ಫೆಕ್ಟ್ ಪ್ರೆಸಿಷನ್ ಫಾರ್ಮಿಂಗ್ ಅಂತಂದ್ರೆ ನಿಖರತೆ ಭಾಳ ಇಂಪಾರ್ಟೆಂಟ್. ಈಗ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೀವಿ, ಸಾಕಷ್ಟು ಸಾವಯವ ಸಂಬಂಧಪಟ್ಟ ತಂತ್ರಜ್ಞಾನ, ಈ ಸೆನ್ಸರ್ ಬೇಸ್ಡ್ ಇರಿಗೇಷನ್ ಮಾಡ್ಬೋದು, ಅದನ್ನೂ ಬೇಡ ನಿಮಗೆ, ಮಷೀನು ಬೇಡ ಅಂತಂದ್ರೆ ಯಾವ ಬೆಳೆ ಹಚ್ಚಿರ್ತೀರಿ, ಬೆಳೆ ಎಲಿ ಹರಿದು ನೀವು ಬರೀ ಎಲಿ ಹಿಂಗೆ ಬೆಂಡ್ ಮಾಡಿದ್ರಂದ್ರೆ ಎಲಿಯಲ್ಲಿ ಹಾರ್ಡ್ನೆಸ್ ಇತ್ತು ಅತ್ತಂದ್ರೆ ನೀರು ಸಫಿಷಿಯಂಟ್ ಅಂದಂಗೆ, ಹಾರ್ಡ್ನೆಸ್ ಇರಲಿಲ್ಲ ಮೆತ್ತಗೆ ಇದು ಆತತ್ತಂದ್ರೆ ನೀರಿಗೆ ಬಂದದ ಅಂತ ಅರ್ಥ. ಮಳೆದಿನ ಪೂರ್ವಜರು ಹಂಗೆ ತಿಳ್ಕೊತಿದ್ರು. ಅದಕ್ಕೆ ಆ ಥರ ಅದಾದ ನಂತರ ನೆಕ್ಸ್ಟ್ ಏನಾಗ್ತದೆ, ಅದಕ್ಕೆ ಬೇಕಾದಂಥ ಪೂರಕವಾದಂಥ ಈಗ ಗೋಕುಪಾಮೃತ ಇದನ್ನೆಲ್ಲ ಸಿಂಪ್

0: ಸಿಂಪಡಣೆ ಮಾಡ್ಬೇಕಲ್ಲ.
1: ಹೌದು.
0: ಅದಕ್ಕಾದ್ರೂ ಏನು ಮಾಡ್ತೇವೆ, ಈಗ ಸಾಕಷ್ಟು ಸ್ಪ್ರೇ ಪಂಪ್, ಬ್ಯಾಟ್ರಿ ಪಂಪ್ಗಳದಾವೆ. ಈ ಸಾವಯವಕ್ಕೆ ಅಂತ ಒಂದು ಪಂಪ್ ಸೆಟ್ ಸಪ್ರೇಟೇ ಮಾಡ್ಬೇಕು. ನೀವು ಕೆಮಿಕಲ್ ಬಳಸಿದ್ದು ನೀವು ಅದು ಇದ್ರ ಹಾಕಿ ಬಳಸಿದ್ರೆ ಸಮಸ್ಯೆ ಆಗುತ್ತೆ.
1: ಅಂದರೆ ಈಗ ಕೆಮಿಕಲ್ ಬಳಸಿದಂಥ ಪಂಪ್ ಸೆಟ್ಗಳನ್ನು ಸಾವಯವ ನಾವು ಏನು ಪಂಪ್ ಸೆಟ್ಗಳನ್ನ ಯೂಸ್ ಮಾಡ್ತೀವಿ ಅದಕ್ಕೆ ಬಳಸಬಾರ್ದು ಅಂತ ಹೇಳಿ
0: ಬಳಸಬಾರ್ದು. ಯಾಕಂದ್ರೆ ಎಷ್ಟು ಬಳಸ್ಲಿಕ್ಕೆ ಬರ್ತೈತೆ, ಬಟ್ ಅಷ್ಟು ಹೈಜಿನಿಕ್ ಆಗಿ ಕ್ಲೀನ್ ಆಗಿ ಅದು ಬಿಸಿನೀರು ಸೋಪ್ ವಾಟ್ರಲ್ಲಿ ತೊಳೆದು ಒಣಗಿಸಿ ಹಾಕಷ್ಟು ರೈತರಲ್ಲಿ ಪೇಷನ್ಸ್ ಇರಲ್ಲ. ಅದಕ್ಕೆ ಆದಂಥ ಒಂದು ಸಪ್ರೇಟ್ ಸ್ಪ್ರೇ ಪಂಪ್ ಇಡೋದು ಸೂಕ್ತ ಅಂತ ಹೇಳ್ತೇನೆ. ಅದಕ್ಕೆ ಸಾವಯವಕ್ಕೆ ಬಳಸೋದು ಅದನ್ನು. ಅದಕ್ಕೆ ಹಂಗೆ ಮಾಡಿದ್ರೆ ಮತ್ತು ಸಕ್ಸಸ್ಫುಲ್ ರಿಸಲ್ಟ್ ಬರ್ತೈತೆ. ಯಾಕಂದ್ರೆ ನಾವು ಇದ್ರ ಜೊತೆಗೆ ನಮ್ಮ ಹೋಮಿಯೋನು ಕೊಡ್ತಿರ್ತೀವಿ ರೈತರಿಗೆ.
1: ಹೋಮಿಯೋ ಕೃಷಿಯ ಒಂದು ಔಷಧಿ ತಯಾರ
0: ಅದು ಕೊಡ್ತಿರ್ತೀವಿ. ಅದಕ್ಕೆ ನಾವು ರೈತರಿಗೆ ಏನು ಹೇಳ್ತೀವಿ ಅಂತಂದ್ರೆ, ನೀವು ಅದಕ್ಕೆ ಇದಕ್ಕೆ ಔಷಧಕ್ಕೊಂದು ಸಪ್ರೇಟ್ ಸ್ಪ್ರೇಯರ್ ಪಂಪ ಇಟ್ಬಿಟ್ರಿ, ನೀವು ಇದ್ರ ಯಾವ ಜೊತೆನೂ ಇದು ಮಿಕ್ಸ್ ಮಾಡಬೇಡಿ.
1: ತಮ್ಮ ಹೋಮಿಯೋ ಔಷಧಿ ಸಂಪೂರ್ಣ ಸಾವಯವ ಅಲ್ಲ?
0: ಹಾಂ, ಪಿವಾಣ ಸಾವಯವ. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲ. ಆಮೇಲೆ ಭೂಮಿಗೂ ಯಾವುದೂ ಅಡ್ಡ ಪರಿಣಾಮ ಇಲ್ಲ, ಪ್ರಾಣಿಗಳಿಗೂ ಅಡ್ಡ ಪರಿಣಾಮ ಇಲ್ಲ. ಬಟ್ ರಿಸಲ್ಟ್ ಚಲೋ ಬರ್ತಾ ಇದೆ ಅದು. ಈ ಹೋಮಿಯೋಪತಿಯಲ್ಲಿ ಬರೀ ನಾವು ಡ್ರೈ ಲ್ಯಾಂಡ್, ವೆಟ್ ಲ್ಯಾಂಡ್, ಅಗ್ರಿಕಲ್ಚರ್, ಮೀನು ಸಾಕಾಣಿಕೆ, ಸಿರಿಕಲ್ಚರ್ ಎಲ್ಲದರಲ್ಲೇನು ಬಳಕೆ ಮಾಡ್ಬೋದು.
1: ಅದರ ರಿಸಲ್ಟ್ ಯಾವ ಥರ ಇದೆ ಅಂತ ಹೇಳ್ತೀವಿ?
0: ರಿಸಲ್ಟ್ ಅಂದ್ರೆ ನೋಡ್ರಿ, ನಾವು ಏನು ಮಾಡ್ತೀವಿ ರೈತರಿಗೆ ಸಾಮಾನ್ಯವಾಗಿ ಪ್ರಾಯೋಗಿಕವಾಗಿ ಮಾಡೋಕೆ ಹೇಳ್ತೀವಿಲ್ಲ, ಒಂದು ಸ್ವಲ್ಪ ಮಾಡಿರಿ, ರಿಸಲ್ಟ್ ವ್ಯತ್ಯಾಸ ನೋಡಿರುತ್ತೆ. ನನಗೆ ಅವ್ರಿಗೆ ನಾವು ರಿಸಲ್ಟ್ ಬರ್ತಾ ಅಂತ ಹೇಳ್ತೀವಿ.
1: ಹೌದು.
0: ಯಾಕಂದ್ರೆ ನಾವು ಮಾಡೀವಿ, ನಮ್ಗೆ ಅನುಭವ ಆಗಿದೆ. ಹೊಸದಾಗಿ ಬಂದ ರೈತರಿಗೆ ಅನುಭವ ಇರಲ್ಲ. ಅದಕ್ಕೆ ನೀವು ಒಟ್ಟು ಮಾಡಿರಿ ಅಂತ ಹೇಳಂಗೆ ಇಲ್ಲ ಅವ್ರಿಗೆ. ನೀವು ಒಂದು ಪಾರ್ಟ್ ಆಫ್ ಒಂದು ಇದೊಂದು ಸ್ಟಡಿ ಅಂತ ತೊಗೊಂಡು ನೀವು ಅದಕ್ಕೆ ಮಾಡಿ ನೋಡ್ರಿ, ನಿಮ್ಗೆ ರಿಸಲ್ಟ್ ಚಲೋ ಅನಿಸ್ತು ಅಂತಂದ್ರೆ.
1: ಅಂದ್ರೆ ಒಂದು ಬೈ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಂದು 10 ಎಕರೆ ಜಮೀನು ಇತ್ತಂದ್ರೆ ಅದರಲ್ಲಿ ಒಂದು ಮೂಲೆಯಲ್ಲಿ ಒಂದು ಎಕರೆ
0: 2 ಎಕರೆ ಮಾಡಿ ನೋಡ್ರಿ,
1: ಮಾಡ್ಕೊಂಡು
0: ಅದ್ರಾಗ ವ್ಯತ್ಯಾಸ ನೋಡ್ರಿ. ನೀವು ಉಳಿದಿದ್ದು ನೀವು ರಾಸಾಯನಿಕ ಬಳಸಿ ಮಾಡಿರ್ತೀರಿ, ಇದು ವಿದೌಟ್ ರಾಸಾಯನಿಕ ಮಾಡಿರ್ತೀರಿ. ಇದನ್ನ ಎರಡು ಕಂಪೇರ್ ಮಾಡಿ ನೋಡ್ರಿ ನೀವು. ವೈಜ್ಞಾನಿಕ ರೀತಿಯಲ್ಲಿ ನಿಮಗೆ ಬೆಳವಣಿಗೆಯಲ್ಲಿ ಗುರ್ತಕ್ಕದ, ಬೆಳೆ ಕಲರ್ ಅಲ್ಲಿ ಗುರ್ತಕ್ಕದ, ಆ ಥರ ನೀವು ನೋಡಿದಾಗ ನಿಮಗೊಂದು ಕಾನ್ಫಿಡೆಂಟ್ ಬರ್ತೈತಿ. ಯಾಕಂದ್ರೆ ನಮ್ದು ಮೂಲ ಉದ್ದೇಶ ಏನಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕು ರೈತರು. ಆಮೇಲೆ ರೈತರಲ್ಲಿ ಒಂದು ನಂಬಿಕೆ ಬರಬೇಕು. ಅಂದ್ರೆ ಪ್ರತ್ಯಕ್ಷ ಕಂಡರೆ ಪ್ರಮಾಣಿಸಿ ನೋಡು ಅನ್ನೋ ಥರ. ಹೌದಲ್ಲ, ರೈತರಲ್ಲಿ ಯಾವಾಗ ಆ ನಂಬಿಕೆ ಬರ್ತದೆ ಅವಾಗ ಅವರು ಮುಂದುವರಿತಾರೆ.
1: ಅಂದ್ರೆ ನಿಮ್ಮ ಈ ಹೋಮಿಯೋಕ ಔಷಧಿಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ, ಇದನ್ನು ಯಾವ ರೀತಿ ಬೆಳೆಗಳಿಗೆ ಉಪಯೋಗಿಸ್ಬೇಕು ರೈತರು ಅಂತ ಹೇಳ್ತೀರಿ?
0: ಇದರಲ್ಲಿ ನೋಡ್ರಿ, ಸಾಮಾನ್ಯವಾಗಿ ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಈ ಮಾಗಿ ಉಳುಮೆ ಅಂದ್ರೆ ನೆಗ್ಲಿ ಹೊಡಿತಿರ್ತಾರಲ್ಲ, ಆ ಸಂದರ್ಭದಲ್ಲಿನೂ ಕೂಡ ಕೆಲವೊಂದು ಔಷಧಿಗಳದಾವ. ನಾವು ನೆಗ್ಲಿ ಹೊಡಿಬೇಕಾದ್ರೆ ಒಂದು 20 ಲೀಟರ್ ಕ್ಯಾನ್ ಟ್ಯಾಕ್ಟರ್ದಾಗ ಇಟ್ಕೊಂಡು ಹನಿ ಹನಿ ಹನಿ ಡ್ರಾಪ್ ಇಟ್ಕೋತ ಹೋಗೋದು ನೆಗ್ಲಿ ಹೊಡೆದ ಸಾಲಿನಾಗ. ಇದು ಮೆಡಿಸಿನ್ ಏನು ಕೆಲಸ ಮಾಡ್ತದಂದ್ರೆ, ಭೂಮಿಯಲ್ಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೈತಿ. ಅದು ಬಿಸಿಲಿದ್ರೂ ಇರಲ್ಲಕ್ಕ ವಯಪ್ರೆಷನ್ ಆಗಲಿ, ಬಿಸಿಲಾಗೆ ನೆಗ್ಲಿ ಹೊಡೆಯಾಗಿ ಹಾಕೋದು. ಇದು ಮುಂದೆ ಯಾವಾಗ ಮಳೆ ಬರ್ತದಲ್ಲ ಅವಾಗ ಒಂದು ವಾತಾವರಣ ಕ್ರಿಯೇಟ್ ಆಕೈತಿ ಭೂಮಿಯೊಳಗೆ. ಯಾವಾಗ ಭೂಮಿಯೊಳಗೆ ಅದು ಸೂಕ್ಷ್ಮ ಜೀವಾಣುಗಳು ಭೂಮಿ ಆಳದಲ್ಲಿ ಹೋಗಿರ್ತಾವಲ್ಲ, ಅದಕ್ಕೆ ಮತ್ತೆ ಮ್ಯಾಲೆ ಬರ್ತಾವ. ಇದು ಯಾಕೆ ಈ ಹೇಳ್ತೀವಿ ಅಂತಂದ್ರೆ, ಮೊದಲು ದನಕರಗಳಿಂದ ಉಳುಮೆ ಮಾಡ್ತಿದ್ರು.
1: ಹೌದು.
0: ಹೌದಾ? ಅವಾಗ ದನಕರಗಳಿಂದ ಉಳುಮೆ ಮಾಡೋದ್ರಿಂದ ಅದರಿಂದ ನೆಗ್ಲಿನೂ ಹೊಡಿತಿದ್ರು, ಎಲ್ಲ ಮಾಡ್ತಿದ್ರು, ಹರಗುದೋದೆಲ್ಲ. ಇವು ಹಸು ದನಕರಗಳೇನು ಮಾಡ್ತಿದ್ವು, ಎತ್ತುಗಳೇನು ಮಾಡ್ತಿದ್ವು ಅಂತಂದ್ರೆ, ಮೂತ್ರ ಹಾಕೋತೋಕೆ ಒಮ್ಮೆ ಮೂತ್ರ ಹಾಕ್ತಿರಲಿಲ್ಲ, ಸ್ವಲ್ಪ ಅಲೆಲೆಲ್ಲ ಹಾಕೋತ ಹೋಗೋದು. ಅದು ಏನು ಮಾಡ್ತಿತ್ತು, ಅಲ್ಲಿ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತಿತ್ತು. ಯಾವಾಗ ಮಳೆ ಬರ್ತದೆ ಅವಾಗ ಭೂಮಿ ಸಡಲಿಕ್ಕೆ, ಭೂಮಿಯಲ್ಲಿ ಸೂಕ್ಷ್ಮ ಜೀವಾಣುಗಳು ಅವು ಕೆಳಗೆ ಮ್ಯಾಲೆ ಬರಲಿಕ್ಕೆ, ಅಲ್ಲೊಂದು ವಾತಾವರಣ ಸೃಷ್ಟಿ ಮಾಡೋಕೆ ಹಂಗಂದ. ಅದೇ ಥರ ನಮ್ದು ಈ ಹೋಮಿಯೋ ಮೆಡಿಸಿನ್ ಅದೇ ಥರ ಕೆಲಸ ಮಾಡ್ತದೆ. ಈಗ ಎಲ್ಲರೂ ಹಸುಗಳು ಸಾಕಂಗಲ್ಲ, ಟ್ರ್ಯಾಕ್ಟರ್ಲೆ ಹೊಡಿತಾರೆ. ಹೌದಿಲ್ಲ, ನಮಗೆ ಟ್ರ್ಯಾಕ್ಟರ್ಲೆ ಹೊಡೆದ್ರು ಮತ್ತು ಹಸುವಿನ ಥರ ನಮಗೆ ಇದು ಆಗಬೇಕಲ್ಲ. ಇನ್ನೊಂದು ಒಂದೇನು ಡಿಸ್ಅಡ್ವಾಂಟೇಜ್ ಟ್ರ್ಯಾಕ್ಟರ್ಲ್ಲಿ ಅಂತಂದ್ರೆ ಅದು ಭಾರವಾಗಿರ್ತೈತಿ, ಭೂಮಿ ಏನು ಮಾಡ್ತದೆ ನೆಲ ಒತ್ತಿದಂಗಾಗಿ ಬಿರುಸ ಆಗ್ತಿರ್ತದೆ. ಹಸುವಿನಿಂದ ಉಳುಮೆ ಮಾಡೋದ್ರಿಂದ ಆ ಪ್ರಾಬ್ಲಮ್ ಇರಲ್ಲ.
1: ಅಂದರೆ ನೆಲ ಮೃದುವಾಗಿ ಹಿತವಾಗುತ್ತೆ,
0: ಮೃದುವಾಗಿರ್ತೈತಿ. ಆಮೇಲೆ ಅವು ಮೂತ್ರ ವಿಸರ್ಜನೆ ಮಾಡ್ಕೋತ ಹೋಗೋದ್ರಿಂದ ಸ್ವಲ್ಪ ವಿಸರ್ಜನೆ ಮಾಡ್ಕೋತ ಹೋಗ್ತಿರ್ತಾವೆ ಅಲ್ಲೆಲ್ಲಿ, ಅದು ಭೂಮಿಗೆ ಭಾಳ ಪೂರಕವಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಅದೇ ಕಾನ್ಸೆಪ್ಟಲ್ಲಿ ನಾವು ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತಿರ್ತಾರಲ್ಲ, ಅವಾಗ ಒಂದು 20 ಲೀಟರ್ ಕ್ಯಾನ್ ಅಷ್ಟು ಅಲ್ಲೆಲ್ಲೆಲ್ಲ ಡ್ರಾಪ್ ಡ್ರಾಪ್ ಡ್ರಾಪ್ ಡ್ರಾಪ್ ಬೀಳಂಗೆ. ಇದು ಮಾಗಿ ಉಳುಮೆ ಮಾಡೋಕೆ ಟೈಮ್ದಲ್ಲಿ ಇದನ್ನು ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ಬೀಜೋಪಚಾರ ತಯಾರಿ ಇರ್ತೈತಿ. ಯಾವ ಬೆಳೆಗೆ ನಮಗೆ ಬೀಜೋಪಚಾರ ಬೇಕು, ಅದು ಬೀಜೋಪಚಾರ ಅಂತೂ ಹೋಮಿಯೋದಲ್ಲಿ ಒಂದೇ ಬರ್ತೈತಿ, ಎಲ್ಲದಕ್ಕೂ ಬಳಸ್ಬೋದು ಕಾಮನ್. ಬೀಜೋಪಚಾರ ಮಾಡಿದಾದ ತಕ್ಷಣ ನೆಕ್ಸ್ಟ್ ಅದು ಗ್ರೋತ್ ಇದು ಅದು ಬರ್ತೈತಿ. ಆಮೇಲೆ ಅದು ಗ್ರೋತ್ ನೋಡಿಕೊಂಡು ಅದಕ್ಕೆ ಬಿತ್ತಿದ ಒಂದು 15 ದಿವಸ ಆದ ನಂತರ ಅದಕ್ಕೆ ಸ್ಪ್ರೇ ಬರ್ತೈತಿ. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಹೋಮಿಯೋದು ನಾವು ಗೊಬ್ಬರ ಕೊಡಬೇಕಾದ್ರೆ ಈಗ ಭೂಮಿ ಕೊಡೋದಕ್ಕಿಂತ ಬೆಳೆಗೆ ಅಪ್ಲೈ ಮಾಡಿಬಿಡ್ತೀವಿ.
1: ಓಹ್.
0: ಯಾಕಂದರೆ ಅಲ್ಲಿ ಕಡಿಮೆ ತೊಗೋತದೆ, ಜಾಸ್ತಿ ವೇಸ್ಟ್ ಅಲ್ಲ. ಭೂಮಿಗೆ ನಾವು ಗೊಬ್ಬರ ಹಾಕೋದ್ರಿಂದ ಅದು ಬೆಳಿಗ್ಗೆ ಹಾಕಿರ್ತೀವಿ, ಅದು

0: ಅದನ್ನು ಉಪಯೋಗಿಸ್ಕೊಂಡು ಕಸಾನು ಬೆಳೀತದಲ್ಲ, ಅದಕ್ಕೆ ಅದನ್ನು ಕಂಟ್ರೋಲ್ ಮಾಡೋ ಸಂಬಂಧ ಬೆಳಗ್ಗೆ ಅಪ್ಲೈ ಮಾಡಿಬಿಟ್ಟೆ ಹೊತ್ತಂದ್ರೆ ಸ್ವಲ್ಪ ಕಂಟ್ರೋಲ್ ಆಗಿಬಿಡ್ತಿತ್ತು,
1: ಹೌದು
0: ಕಸಾನು ಕಂಟ್ರೋಲ್ ಆಗಿಬಿಡ್ತಿತ್ತು. ಅದಕ್ಕೆ ಆ ನಿಟ್ಟಿನಲ್ಲಿ ಇದಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಅವು ಫ್ಲವರ್ ಡ್ರಾಪ್ ಆಲಾರ್ದಂಗೆ, ಕಾಯಿಗಳು ಸೈಜ್ ಬರುವಂಗೆ, ಈ ಥರದ್ದೆಲ್ಲ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಇದು ಕಡಿಮೆ ಖರ್ಚಲ್ಲಿ ಈ ರಾಸಾಯನಿಕ ಕಂಪೇರ್ ಮಾಡಿದ್ರೆ ಒನ್ ಥರ್ಡ್ ಖರ್ಚಲ್ಲಿ ಇದು ಮುಗಿತೈತಿ.
1: ಅಂದ್ರೆ ಖರ್ಚು ಕಡಿಮೆ ಮತ್ತು ರೈತರಿಗೆ ಆದಾಯ ಬರಬೇಕನ್ನೋ
0: ಆದಾಯನೂ ಬರ್ತದೆ. ಆಮೇಲೆ ವಿಷಮುಕ್ತ ಆಹಾರ,
1: ವಿಷಮುಕ್ತ ಆಹಾರ. ಅದೇ ರೀತಿ ಈಗ ನೀವು ಕಾಯಿ ಸೈಜ್ ಬಗ್ಗೆ ಹೇಳ್ತಾ ಇದ್ರಿ, ನೀವು ಹೋಮಿಯೋ ಔಷಧಿಗಳನ್ನ ಬಳಸಿ ಅಂತ ಹೇಳಿ, ಅದರಲ್ಲಿ ಕ್ರಿಮಿ ಕೀಟಗಳ ಬಾಧೆನೂ ಇರ್ತೈತೆ ಎಲ್ಲ ಬೆಳೆಗಳು,
0: ಖಂಡಿತ. ಅದು ಪೆಸ್ಟ್
1: ಕಂಟ್ರೋಲ್ ಯಾವ ರೀತಿ ಈ ಹೋಮಿಯೋದಲ್ಲಿ ಕಂಟ್ರೋಲ್ ಮಾಡಬಹುದು?
0: ಹೋಮಿಯೋದಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ರೈತರಿಗೆ ಹೇಳೋದು ಏನಪ್ಪ ಅಂತಂದ್ರೆ, ಮೊದಲು ಪೆಸ್ಟ್ ಬಂದ ಮೇಲೆ ಕಂಟ್ರೋಲ್ ಮಾಡೋಕ್ಕಿಂತ ಪೆಸ್ಟ್ ಬರೋಕಿನ ಪೂರ್ವದಲ್ಲಿ ಪೆಸ್ಟ್ ಬರದೇ ಇರೋ ಹಾಗೆ ಅವ್ರಿಗೆ ಪ್ರಿಕಾಷನ್ಸ್ ತೊಗೊಳಕ್ ಹೇಳ್ತೆ.
1: ಅಂದ್ರೆ ರೋಗ ಬಂದ ಮೇಲೆ ವೈದ್ಯರ ಹತ್ರ
0: ಹೋಗೋಕ್ಕಿಂತ ರೋಗ ಬರೋಕಿನ ಮುಂಚೆ ಬರ್ಲಾರ್ದ ನೋಡ್ಕೊಳ್ಳೋದು.
1: ಮನುಷ್ಯನ ಆರೋಗ್ಯನೂ ಮತ್ತು ಬೆಳೆಗಳ ಆರೋಗ್ಯನೂ ಎರಡು ಒಂದೇ ತರ ಹೇಳ್ತಾ ಇದ್ರಿ?
0: ಹೌದು, ಖಂಡಿತ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ರೈತರು ನಮ್ಮ ಸಂಪರ್ಕದಾಗ ಇರ್ತಾರ, ನಮಗೆ ಬೆಳೆಗಳದ್ದು ಫೋಟೋ ಕಳಿಸ್ತಾರ, ವಿಡಿಯೋ ಕಾಲ್ ಮಾಡ್ತಾರ, ಸರ್ ಹಿಂಗದ ಹಿಂಗದ ಅದಕ್ಕೆ ಏನು ಮಾಡಬೇಕು ಅಂತ ಸಲಹೆ ಕೇಳ್ತಾರೆ. ಆ ಸಲಹೆ ಪೂರಕವಾಗಿ ನಾವೇನು ಮಾಡ್ತೀವಿ, ಅವರಿಗೆ ಯಾವುದೇ ಒಂದು ಡಿಸೀಸ್ ಬರಬೇಕಾದ್ರೆ ಕೆಲವೊಂದು ಸಂದರ್ಭ, ಕೆಲವೊಂದು ಟೆಂಪ್ರೇಚರ್, ಪ್ರಕೃತಿ ವಾತಾವರಣ ಬದಲಾವಣೆ ಆದಾಗ ಆ ಥರ ಎಲ್ಲ ಬರ್ತೈತೆ. ನಮ್ಮ ಹೋಮಿಯೋ ಮೆಡಿಸಿನಲ್ಲಿ ವಾತಾವರಣ ಬದಲಾವಣೆಗೂಸೋದಕ್ಕೆ ಮೆಡಿಸಿನ್ ಅದು. ಇವನ್ನ ನೀವು ಒಂದು ನರ್ಸರಿಯಿಂದ ಯಾವೋ ಅಗಿ ತಂದು ನೀವು ಬೇರೆ ಕಡೆ ಹಚ್ಚಬೇಕಾದ್ರೆ ಆ ನರ್ಸರಿಯಲ್ಲಿ ವಾತಾವರಣ ಮತ್ತು ನಿಮ್ಮ ಹೆಚ್ಚಲ್ಲಿ ವಾತಾವರಣ ಬದಲಾವಣೆ ಆಗ್ತೈತಿ. ಆ ವಾತಾವರಣ ಬದಲಾವಣೆಯಿಂದನು ಎಷ್ಟೊಂದು ಅಗಿಗಳು ಫೇಲ್ ಆಗೋ ಚಾನ್ಸಸ್ ಇರ್ತಾವೆ.
1: ಹೌದು,
0: ಅದಕ್ಕೂ ಕೂಡ ನಮ್ಮಲ್ಲಿ ಅದಕ್ಕೆ ಪರಿಹಾರ ಅದ. ನಾವು ಯಾವ ನರ್ಸರಿ ತಂದಿರ್ತೀವಿ ಅಲ್ಲೇ ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡ್ಕೊಂಡು ತಂದು ನೀವು ಇಲ್ಲಿ ಹಚ್ಚಿದಾಗ ಇಲ್ಲಿ ವಾತಾವರಣಕ್ಕೆ ಬೇಗ ಅಡ್ಜಸ್ಟ್ ಆಗಿಬಿಡ್ತದೆ. ಭಾಳ ಸೂಕ್ಷ್ಮ ಅದ ಇದರಲ್ಲಿ ಕೃಷಿಯಲ್ಲಿ. ನಾವು ಅರ್ಥ ಮಾಡ್ಕೊಂಡ್ರೆ ಅದು ಒಂಥರ ಎಂಜಾಯ್ ಮಾಡ್ಬೇಕು ಅದನ್ನು ಕೃಷಿನ. ಈಗ ನಾವು ಬರೇ ಏನು ಮಾಡ್ತೀವಿ, ಬರೇ ನಾವು ಇದಕ್ಕೆ ಗೊಬ್ಬರ ನೀರು ಬಿಟ್ಟರೆ ಅಷ್ಟೇ ಅಲ್ಲ, ಅದಕ್ಕೆ ಹೆಂಗೆ ಪೂರಕವಾಗಿ ನಮ್ಮ ಮನಸ್ಸು ಇರಬೇಕು.
1: ಹೌದು,
0: ನಾವು ಮನಸ್ಸು ಕೊಡಬೇಕು ಅದಕ್ಕೆ, ಭೂಮಿಗೆ ಬೆಳೆಗಾಗಲಿ ಬೆಳೆ ಜೊತೆ ಮಾತಾಡಬೇಕು. ಅದನ್ನು ಒಂದು ರೀತಿ ಪ್ರೋಟೀನ್ ನ್ಯೂಟ್ರಿಷನ್ ಥರ ಕೆಲಸ ಮಾಡ್ತದೆ. ಹೆಂಗೆ ಪ್ರೋಟೀನ್ ನ್ಯೂಟ್ರಿಷನ್ ಕಾರಣ, ಜೀವನದಲ್ಲಿ ಭಾಳಷ್ಟು ಜಿಗುಪ್ಸೆಗೊಂಡು ಸಾಕಷ್ಟು ಕಷ್ಟದಲ್ಲಿರೋ ವ್ಯಕ್ತಿಗೆ ನೀವು ಧೈರ್ಯ ತುಂಬಿದ್ರೆ ಅವ ಹೆಂಗೆ ಮೋಟಿವೇಟ್ ಆಗ್ತಾನೆ.
1: ಹೌದು,
0: ಹಂಗೆ ಬೆಳೆಗಳಲ್ಲಿನೂ ಕೂಡ ನಾವು ಹೊಲಕ್ಕೆ ಹೋದಾಗ ಅವಕ್ಕೆ ನೋಡಬೇಕು, ಅವಕ್ಕೆ ಮುಟ್ಟಬೇಕು, ಅವಕ್ಕೆಲ್ಲ ಒಳ್ಳೆ ಪಾಸಿಟಿವ್ನೆಸ್ ಮೈಂಡ್ ಸೆಟ್ ನಾವು ಅಲ್ಲಿ ಇದನ್ನು ಮಾಡಬೇಕು.
1: ರೈತರ ಜೊತೆ ಬೆಳೆಗಳು ಮಾತಾಡ್ತಾವ ಅಂತ ಹೇಳ್ಬೋದು.
0: ಹೌದು, ಬೆಳೆಗಳೇ ನಿಜವಾಗ್ಲೂ ಬೆಳೆಗಳೇ ಮಾತಾಡ್ತಾವೆ. ನೋಡ್ರಿ ನೀವು ಬೆಳೆಗಳ ಮಾತಾಡ್ತಾ ಅನ್ನೋದಕ್ಕಿಂತ ಅವು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಭಾಳ ಅವು ಟ್ರೈ ಮಾಡ್ತಿರ್ತಾವೆ.
1: ಅಂದ್ರೆ ಅವುಗಳ ಭಾಷೆಯನ್ನು ನಾವು ಅರ್ಥ ಮಾಡ್ಕೋ.
0: ನೋಡ್ರಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಕಣ್ಣು ಬಿಟ್ಟು ಬೇರೆ ನೋಡೋದಕ್ಕಿಂತ ಕಿಟಕಿಯಾಗ ನಿಂತು ಹಸಿರು ನೋಡ್ರಿ ನೀವು ಗಿಡಗಳು, ಅದು ಒಂದು ರೀತಿ ಕಣ್ಣಿಗೂ ಆರೋಗ್ಯ.
1: ಹೌದು,
0: ಇದು ಹೆಂಗದ ಪ್ರಕೃತಿ ಹೆಂಗದ ಒಂದಕ್ಕೊಂದು ರಿಲೇಷನ್ಶಿಪ್ ಅದ. ನಾವು ಅನ್ಕೊಂಡಿರ್ತೀವಿ ನಾವೇನೋ ಅಂತೀವಿ, ಆ ಕುರ್ದೇನು ಗೊತ್ತಿಲ್ಲ ಅಂತ ಹೇಳಿ, ಬಟ್ ಅದಕ್ಕೂ ಒಂದು ಜೀವ ಇದೆ, ಅದರಿಂದ ನಾವು ಸಾಕಷ್ಟು ಕಲಿಯೋದಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಸಾವಯವ ಭಾಳ ಇಂಪಾರ್ಟೆಂಟ್ ಅದ. ಸಾವಯವದಲ್ಲಿ ತಂತ್ರಜ್ಞಾನ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಅದ. ಈಗ ಎಷ್ಟೊಂದು ಜನ ಈಗ ಕೃಷಿ ಕಡೆ ಒಲವು ತೋರಿಸ್ತಾ ಇದ್ದಾರೆ, ಆಫ್ಟರ್ ಕೋವಿಡ್ ಆದ ನಂತರ ಕೃಷಿ ಕಡೆ ಭಾಳ ಜನ ಬಂದಾರ. ಆದ್ರೆ ಕೃಷಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಸಾವಯವ ಕೃಷಿ ಮಾಡೋದ್ರಲ್ಲಿ ಒಂದು ತೃಪ್ತಿಕರನೂ ಐತಿ. ಆಮೇಲೆ ಅದರಿಂದ ನಮ್ಮ ಆರೋಗ್ಯ ಸುಧಾರಿಸೋದಲ್ದೇನೆ ಬೇರೆಯವ್ರ ಆರೋಗ್ಯನೂ ನಾವು ಸುಧಾರಿಸ್ಬೋದು.
1: ಅದ್ರ ಜೊತೆ ಭೂಮಿ ಆರೋಗ್ಯನೂ ಸುಧಾರಿಸ್ಬೋದು,
0: ಭೂಮಿ ಆರೋಗ್ಯನೂ ಸುಧಾರಿಸ್ಬೋದು. ನಾ ಏನು ಹೇಳ್ತೀನಿ, ಜಗತ್ತೊಳಗೆ ಎಂಥ ಮಿಷನರಿ ಟೆಕ್ನಾಲಜಿ ಏನೇ ಬರಲಿ, ಎಷ್ಟೇ ಬಂದರೂ ಅದು ಪ್ರಕೃತಿಯಿಂದ. ಪ್ರಕೃತಿನ ಪ್ರೀತಿಸ್ಬೇಕು ನಾವು, ಪ್ರಕೃತಿ ಜೊತೆ ಬಾಳ್ಬೇಕು. ಅದಕ್ಕೆ ಟೆಕ್ನಾಲಜಿ ಏನೇ ಬಂದರೂ ಅದು ಪ್ರಕೃತಿಗೆ ಪೂರಕವಾಗಿರಬೇಕು. ಪ್ರಕೃತಿ ವಿರುದ್ಧವಾಗಿ ಹೋದಂಥ ಟೆಕ್ನಾಲಜಿಗಳೇ ಇರಬಾರ್ದು.
1: ಪ್ರಕೃತಿ ವಿರುದ್ಧವಾಗಿ ನಾವು ಎಷ್ಟೇ ಟೆಕ್ನಾಲಜಿಗಳನ್ನು ಬಳಸಿದ್ರೆ ಅದು ನಮ್ಮ ವಿನಾಶಕ್ಕೆ ಕಾರಣ ಅಂತ ಹೇಳ್ಬೋದು.
0: ಖಂಡಿತ, ಖಂಡಿತ.
1: ಅದೇ ರೀತಿ ಈಗ ನಾವು ಈ ಸಾವಯವ ಕೃಷಿಗೆ ಬರಬೇಕಂದ್ರೆ ಮೊದಲು ನಮ್ಮ ರೈತರು ಈ ಜಾನುವಾರುಗಳ ಸಾಕಾಣಿಕೆಯನ್ನು ಮೊದಲು ಅಳವಡಿಸಿಕೊಳ್ಬೇಕು ಅಂತ ಹೇಳ್ಬೋದು.
0: ಖಂಡಿತ, ಖಂಡಿತ. ಸಾವಯವ ಕೃಷಿ ಬರೋಕ್ಕಿಂತ ಮುಂಚೆ ಅವ್ರು ಏನು ಸಂಕಲ್ಪ ಮಾಡ್ಬೇಕು, ಅವ್ರು ಏನು ಸಂಕಲ್ಪ ಮಾಡ್ಬೇಕಂದ್ರೆ, ನಮ್ದು ಹೊಲ ಐತಿ, ಜಮೀನು ಐತಿ, ನಾವು ಅವ್ರಿಗೆ ಮಾಡ್ಲಿಕ್ಕೆ ಕೊಡ್ತೀವಿ, ಎಷ್ಟದು ಕೊಡ್ಲಿ, ಬಟ್ ಮಾಡ್ಲಿಕ್ಕೆ ಕೊಟ್ಟವ್ರಿಗಾದ್ರೂ ಅವ್ರಿಗೆ ಸಜೆಸ್ಟ್ ಮಾಡಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಭೂಮಿ ತಾಯಿ ಯಾವಾಗಲೂ ಕೈ ಬಿಡಂಗಿಲ್ಲ, ಏನೋ ಇವತ್ತು ಎಷ್ಟೋ ಪ್ರಕೃತಿ ಬಂದದ್ದು ಎಟ್ಲೀಸ್ಟ್ ಹೊಟ್ಟೆ ತುಂಬಟ್ರೆ ಮಾಡಿರ್ತಾರೆ, ಬದುಕಷ್ಟರೇ ಕೊಟ್ಟಿರ್ತಾ.
1: ಹೌದು, ಅದೊಂದಿಷ್ಟು ಪ್ರಕೃತಿ ವಿಕೋಪಗಳಿಗೂ ಬೆಳೆ ನಾಶವಾಗುವುದರಿಂದ ಎಟ್ಲೀಸ್ಟ್ ಅಂದ್ರೆ ಅವ್ರು
0: ನಮಗೆ ಅವಶ್ಯಕತೆ ಇದ್ದಿದ್ದು. ನೋಡ್ರಿ, ಮೊದ್ಲಿನ ಜನ ಏನು ಬೆಳೀತಿದ್ರು, ಅಕಡಿ ಹಾಕಿ ಸಾಕಷ್ಟು ಸಿರಿಧಾನ್ಯಗಳು ಬೆಳೀತಿದ್ರು. ಈಗ ಎಲ್ಲಿ ಅಕಡಿನೇ ಇಲ್ಲ, ಹಾಕಿದ್ರೆ ಒಂದೇ ತೊಗರಿ ಇಲ್ಲ ಹತ್ತಿ, ಕಮರ್ಷಿಯಲ್ ಕ್ರಾಪು. ನಮಗೆ ನಿಜವಾಗಿ ನಮ್ಮ ಜೀವನಕ್ಕೆ ಏನು ಬೇಕೋ ಅದು

0: ಹಾಕ್ತಾನೆ ಇಲ್ಲ. ಅಂದ್ರೆ ಎಲ್ಲರೂ ಈಗ ತಮ್ಮ ಆದಾಯಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಆರೋಗ್ಯಕ್ಕೆ ಅನುಗುಣವಾಗಿ ಯಾವ ಬೆಳೆಗಳನ್ನು ಬೆಳೀತಾ ಇಲ್ಲ.
1: ಒಂದು ವ್ಯತ್ಯಾಸ ಹೇಳ್ತೇನೆ ನಾನು, ಆದಾಯಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೀತಾರೆ, ಆದಾಯ ತಗೋತಾರ, ಆ ಬಂದಿರೋ ಆದಾಯ ಆರೋಗ್ಯಕ್ಕೆ ಖರ್ಚು ಮಾಡ್ತಾರೆ.
0: ಅದು ನಿಜ,
1: ಖಂಡಿತ ಅಲ್ವಾ?
0: ಹೌದು,
1: ಆರೋಗ್ಯ ಖರ್ಚು ಮಾಡಿ. ಅದಕ್ಕೆ ನಾನೇನು ಹೇಳ್ತೀನಿ, ಆರೋಗ್ಯಕ್ಕೆ ಖರ್ಚು ಮಾಡೋ ಬದಲು ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆರೋಗ್ಯ ಪೂರಕವಾದಂಥ ಆಹಾರ ಬೆಳೆದಿನಿ ಅದಕ್ಕೆ ಖರ್ಚು ಮಾಡಿರಲ್ಲ, ನಿಮ್ಮ ಆರೋಗ್ಯ ಸುಧಾರಿಸ್ಲಿಕ್ಕೆ ಅದಕ್ಕೆ ಖರ್ಚು ಮಾಡಿರಲ್ಲ. ಹೌದಿಲ್ಲ, ನಾವು ಏನು ಮಾಡ್ತೀವಿ, ಕಮರ್ಷಿಯಲ್ ಕ್ರಾಪ್ ಬೆಳೆದು ಎಲ್ಲ ಅಷ್ಟು ಮಾಡಿ ಜಾಸ್ತಿ ದುಡ್ಡು ಬರ್ತದೆ, ಲಾಭ ಆ ಲಾಭ ಎಲ್ಲಿ ಹೋಗ್ತದೆ, ಅಲ್ಲಿ ಹೋಗ್ತದೆ. ಹೌದಿಲ್ಲ, ಅದಕ್ಕೆ ನಾನು ಮೊದಲು ರೈತರಿಗೆ ಏನು ಹೇಳ್ತೇನೆ, ನಮಗೆ ಏನು ಅವಶ್ಯಕತೆ ನಮಗೋಸ್ಕರ ಬೆಳ್ಕೊಳ್ಳೋದು ಕಲಿಬೇಕು. ನಮಗೆ ಈಗ ಎಷ್ಟೊಂದು ಜನ ನಾವು ಜೋಳ ಬೇಕಾಗ್ತದೆ, ಗೋಧಿ ಬೇಕಾಗ್ತದೆ, ಸಿರಿಧಾನ್ಯಗಳು ಬೇಕಾಗ್ತವೆ, ಬೇಳೆಕಾಳುಗಳು ಬೇಕಾಗ್ತವೆ, ಹೆಸರು ಉದ್ದ ಇವೆಲ್ಲ ಬೆಳೆದು ಪ್ರತಿಯೊಂದೂ ಅದು ಪೂರ್ವಜರು ಅವರು ಯಾಕೆ ಮಾಡ್ತಿದ್ರು ಅಂತಂದ್ರೆ, ಪೂರ್ವಜರು ಎಲ್ಲ ಥರ ಈಗ ನೋಡ್ರಿ ಹಳ್ಳಿ ಒಳಗೆ ಮನೆಗೆ ಹೋದ್ರೆ ಎಲ್ಲ ಇಟ್ಟು ಸಣ್ಣ ಸಣ್ಣ ಪುಟ್ಟ ಚೀಲ ಎಲ್ಲ ಥರ ಕಾಳು ಕಡಿ ಕಟ್ಟಿಡ್ತಿದ್ರು. ಅವು ಕಾಳು ಕಡಿ ಒಂದೊಂದು ಸೀಸನ್ದಾಗ ಒಂದೊಂದು ಥರ ಬೆಳೀತಿರ್ತಾವೆ, ಆ ಸೀಸನ್ ಪ್ರಕಾರ ನಾವು ಆಹಾರ ಪದ್ಧತಿ ಇತ್ತವಾಗ.
0: ಹೌದು,
1: ಈಗ ಹಂಗಿಲ್ಲ, ಈ ವರ್ಷದ 12 ತಿಂಗಳ ನಿಮಗೆ ಮಾವಿನ ಹಣ್ಣು ಸಿಗಂತ ಗಿಡ ಅದಾವೆ, ಆದರೆ ಡ್ರಾಪ್ಡ್ ಇರ್ತಾವೆ, ಆಮೇಲೆ ಜೆನೆಟಿಕ್ ಮಾಡಿಫೈಡ್ ಆಗಿದ್ದು ಇರ್ತಾವೆ. ಮೊದಲಿನ ಆಹಾರ ಪದ್ಧತಿ ಅವರು ಅದು ಸಂರಕ್ಷಣೆ ಎಷ್ಟು ಚೆಂದ ಮಾಡ್ತಿದ್ರು, ಹಗೆ ಒಳಗೆಲ್ಲ ಸ್ಟೋರ್ ಮಾಡಿರ್ತಿದ್ರು, ಮಾಯಿಶ್ಚರ್ ರಿಮೂವ್ ಆಕಿತ್ತು ಅದರಾಗ, ಕೆಲವೊಂದಿಷ್ಟೆಲ್ಲ ಬಿಸಿಲಲ್ಲಿ ಇಡ್ತಿದ್ರು, ಅವು ಸ್ಟೋರ್ ಮಾಡೋ ವಿಧಾನ ಭಾಳ ಚೆಂದಿತ್ತು ಹಳೆ ಪದ್ಧತಿಯಲ್ಲಿ. ಆಮೇಲೆ ಸೀಸನ್ ಪ್ರಕಾರ ಆಹಾರ ತಿಂತಾ ಇದ್ರು ಅವರು. ಅವಾಗ ಏನಿತ್ತು, ಗೋಧಿ ಹೆಚ್ಚಿಗೆ ಬಳಸ್ತಾ ಇರಲಿಲ್ಲ ಅವಾಗ, ಅವಾಗ ಸಜ್ಜಿ ಜೋಳ ಗೊಂಜಾಳನೂ ಬಳಸ್ತಿದ್ರು, ಅನ್ನ ಹಬ್ಬ ಹುಣ್ಣಿಮೆ ಬಂದಾಗ ಅನ್ನ ಮಾಡ್ತಿದ್ರು, ಈ ದಿನಂಪ್ರತಿ ಅನ್ನ. ಹಂಗೆ ಮೊದಲಿನ ಪದ್ಧತಿ ಅವಾಗ ಸ್ವಲ್ಪ ಹಾರ್ಡ್ ಫುಡ್, ಯಾಕಂದ್ರೆ ಕೆಲಸನೂ ಹಂಗೆ ಇರ್ತಿತ್ತು, ಅವಾಗ ದುಡಿಮೆ ಹಂಗೆ ಇರ್ತಿತ್ತು. ಮುದ್ದೆ ಉಣ್ತಿದ್ರು, ಮುಟಿಗೆ.
0: ಹೌದು,
1: ಮುಟಿಗೆ ಮುದ್ದೆ. ಈಗ ಕಡುಬಿನ ಜೋಳ ಹಾಕ್ತಿದ್ರು, ಕಡುಬು ಮಾಡ್ತಿದ್ರು, ಅದರಲ್ಲಿ
0: ಜೋಳದ ಕಡುಬು,
1: ಜೋಳದ ಕಡುಬು
0: ಮಾಡ್ತಿದ್ರು, ಸಜ್ಜೆ ಕಡುಬು,
1: ಸಜ್ಜೆ ಕಡುಬು ಮಾಡ್ತಿದ್ರು, ಅದರಲ್ಲಿ ಬ್ಯಾಳೆ ಮಾಡ್ತಿದ್ರು, ಎಂಥ ಟೇಸ್ಟ್.
0: ಆಮೇಲೆ ಹೆಸರಿನ ಹೋಳಿಗೆ,
1: ಹಾಂ ಹೆಸರಿನ ಹೋಳಿಗೆ ಮಾಡ್ತಿದ್ರು, ಗೆಣಸಿನ ಹೋಳಿಗೆ ಮಾಡ್ತಿದ್ರು. ಆಹಾರ ಬಹಳ ಆದರೂ ಯಾಕಂದ್ರೆ ಅವರು ಅರ್ತ್ಕೊಂಡಿದ್ರು ಯಾವ್ಯಾವ ಸಂದರ್ಭ, ಈ ಬಿಸಿಲಿನ ವಾತಾವರಣದಾಗ ಏನು ತಿನ್ನಬೇಕು ಏನು ಕುಡಿಬೇಕು. ಯುಗಾದಿ ಟೈಮ್ದಾಗ ಅದೇ ಬಿಸಿಲು ಸ್ವಲ್ಪ ಬಿಸಿಲು ಇದ್ದೇ ಇರ್ತದೆ. ಹೌದಿಲ್ಲ,
0: ಹೌದು,
1: ಸ್ಟಾರ್ಟ್ ಆಗಿನ ಟೈಮ್ದಾಗ ಬೇವತ್ತ ಮಾಡ್ತಿದ್ರು, ದೇಹಕ್ಕೆ ತಂಪಾಗಲಿ ಬ್ಯಾಸಿ ಶುರುವಾಗ್ಯದ ಅಂತೇಳಿ ಎಲ್ಲ ಹಣ್ಣುಗಳನ್ನು ಹಾಕಿ, ಯಾವುದು ಹುಣಸೆ ಹಣ್ಣ ಇದನ್ನು ಮಾಡಿ, ಅದು ಎಷ್ಟು ತಂಪದ ಎಲ್ಲ ಹಣ್ಣುಗಳನ್ನು ಹಾಕಿ ಅದು ಮಾಡ್ತಿದ್ದೆ, ದ್ರಾಕ್ಷಿ ಎಲ್ಲ ಥರ ಹಣ್ಣುಗಳು ಹಾಕಿ ಮಾಡ್ತಿದ್ದೆ, ಅದು ದೇಹಕ್ಕೆ ಎಲ್ಲ ರೀತಿ ತಂಪು ಆಕಿತ್ತದು. ಅವು ಆಹಾರ ಪದ್ಧತಿ ಭಾಳ ಇದ್ದವು ಮೊದಲಿನ ಆಹಾರ ಪದ್ಧತಿ, ಬಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಈ ನನಗೂ ಏನು ಅನ್ನಿಸ್ತದೆ, ಈ ಹಳ್ಳಿ ಪದ್ಧತಿ ಹಳ್ಳಿ ಆಹಾರ ಪದ್ಧತಿ ಅಂತೇಳಿ ರೈತರು ಏನು ಮಾಡಬೇಕು, ಒಬ್ಬರೊಬ್ಬರು ಹೊಲದಾಗ ಒಂದು ಹಿಂಗೆ ಕಾರ್ಯಕ್ರಮ ಹಮ್ಮಿಕೋಬೇಕು. ಯಾವ ಕಾರ್ಯಕ್ರಮ ಇದ್ರೆ ಅದರಲ್ಲಿ ದೇಶಿ ಆಟಗಳಿರಬೇಕು, ದೇಶಿ ಕೃಷಿ ಇರಬೇಕು, ದೇಶಿ ಆಹಾರ ಪದ್ಧತಿ ಇರಬೇಕು, ಅದ್ರ ಜೊತೆ ಒಂದು ಸ್ವಲ್ಪ ದೇಶಿ ಸಾಹಿತ್ಯ ಇರಬೇಕು. ಆ್ಯಕ್ಚುಲಿ ರೈತರಲ್ಲಿ ಸಾಹಿತ್ಯ ಭಾಳ ಅದ.
0: ಹೌದು,
1: ಅವು ಸಾಹಿತ್ಯ ರಿಪೀಟ್ ಆಗಬೇಕು. ಆ ರೀತಿ ರೈತರು ಹೊಲದಲ್ಲಿ ಹಬ್ಬಗಳನ್ನು ಆಚರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಮಾಡಿದಾಗ ಒಂದು ಸ್ವಲ್ಪ ಪರಿವರ್ತನೆ ಆಗ್ತದೆ. ಈಗೇನಾಗ್ತದೆ, ನಾವು ಏನು ಮಾಡ್ತೀವಿ, ವೀಕೆಂಡ್ ಬಂತಂದ್ರೆ ಟೈಮ್ ಪಾಸ್ಗೋಸ್ಕರ ಅಲ್ಲಿ ಹೋದೇವಿ ಇಲ್ಲಿ ಹೋದೇವಿ ಅದನ್ನು ಮಾತಾಡಿದೆ ಇದನ್ನು ಮಾತಾಡೋದಕ್ಕಿಂತ ಒಬ್ಬರ ರೈತರ ಹತ್ರ ಹೋಗ್ಬೇಕು, ಅಲ್ಲೆಲ್ಲ ರೈತರು ಕೂಡಬೇಕು, ತಮ್ಮ ಸಮಸ್ಯೆಗಳನ್ನು ಹಂಚ್ಕೋಬೇಕು, ಪರಿಹಾರನೂ ಶೇರ್ ಮಾಡ್ಕೋಬೇಕು, ಮತ್ತು ಹಳೆ ಪದ್ಧತಿ ಕೈಬಿಡೋದು, ಹಳೆ ಪದ್ಧತಿಗೆ ಹೊಸ ತಂತ್ರಜ್ಞಾನ ಬೆರೆಸಿ ಇನ್ನೂ ಯಾವ ರೀತಿ ಅತ್ಯುತ್ತಮವಾಗಿ ಸಾವಯವ ಕೃಷಿ ಮಾಡಬಹುದು ಅಂತಂಥೇಳಿ ಒಂದೊಂದಲ್ಲಿ ಮಾದರಿಯಾಗಿ ತೋರಿಸಿಕೊಡ್ಬೋದು.
0: ತುಂಬ ಸಂತೋಷ ಗಿರೀಶ್ ಅವರೇ. ಅದೇ ರೀತಿ ಈ ಕೃಷಿ ಉಪಕರಣಗಳ ಸಂಶೋಧಕರಾಗಿ ತಾವು ಸಾಕಷ್ಟು ಕೃಷಿಯಲ್ಲಿ ಸಾಧನೆಗಳನ್ನು ಮಾಡಿದ್ದೀರಿ, ಅದಕ್ಕೆ ತಮಗೆ ಈ ಪ್ರಶಸ್ತಿಗಳು ಯಾವ್ಯಾವ ಬಂದಾವ?
1: ಆ್ಯಕ್ಚುಲಿ ತುಂಬ ಪ್ರಶಸ್ತಿಗಳು ಬಂದಾವ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಾನೆಲ್ ಕೃಷಿ ರತ್ನ ಪ್ರಶಸ್ತಿ ಬಂತು, ನಮ್ಮದೊಂದು ಯಂತ್ರೋಪಕರಣ ಕಡಲೆಯಲ್ಲಿ ಕುಡಿ ಕಟ್ ಮಾಡೋ ಯಂತ್ರಕ್ಕೆ. ಆಮೇಲೆ ಅಂತರ್ಜಲ ಸಮಸ್ಯೆ ಪ್ರಾಬ್ಲಮ್ ಇರ್ತಲ್ಲ, ವಾಟರ್ ಸೋರ್ಸ್ ಬಗ್ಗೆ ಬೋರ್ವೆಲ್ ಸ್ಕ್ಯಾನರ್, ಅದಕ್ಕೂ ಕೂಡ ನ್ಯಾಷನಲ್ ರಾಷ್ಟ್ರಪತಿಗಳಿಂದ ಕೂಡ ಅದರಲ್ಲಿ ಪ್ರಶಸ್ತಿ ಬಂತು. ಆಮೇಲೆ ಹಿಂಗೆ ಹಲವಾರು ಸಿದ್ದೇಶ್ವರ ರತ್ನ ಪ್ರಶಸ್ತಿ, ಶಿವಗಿರಿ ರತ್ನ ಪ್ರಶಸ್ತಿ, ಆಮೇಲೆ ಸಾಕಷ್ಟು. ಮೊನ್ನೆ March 29 ಅಲ್ಲಿನೂ ಕೂಡ ಕೃಷಿ ರತ್ನ ಒಂದು ಪ್ರಶಸ್ತಿ ಬಂತು ಮೈಸೂರಲ್ಲಿ. ಅಲ್ಲಿ ನಮ್ಮದು ಲೈಫ್ ಸ್ಟೋರಿದು ಒಂದು ಬುಕ್ನು ಕೂಡ ಪಬ್ಲಿಷ್ ಮಾಡಿದರು, ಕೋರ್ವಾರ್ ಟು ಪ್ರೆಸಿಡೆಂಟ್ ಹೌಸ್ ಅಂತ. ಇದು ಮೋಟಿವೇಶನ್ ಅಂದರೆ ಸ್ಟೂಡೆಂಟ್ಸ್ಗಳಿಗೂ ಮೋಟಿವೇಶನ್, ಸಾಕಷ್ಟು ಬುಕ್ಗಳು ಪಬ್ಲಿಷ್ ಮಾಡಿದರು. ಆ ಬುಕ್ಗಳ ಬೇಡಿಕೆನೂ ಜಾಸ್ತಿ ಆಗಿಬಿಟ್ಟದೆ, ಈಗ ಅಲ್ಲೆಲ್ಲ ಪಬ್ಲಿಷರು ಹೇಳ್ತಾ ಇರ್ತಾರೆ, ಯಾರಾದರೂ ಬುಕ್ ತೊಗೊಂಡಿದ್ರೆ ಒಂದು ದಿವ್ಸನಾಗ ಅದು ಓದಾ ಕೂತ್ರ ಅಂದ್ರೆ ಅದು ಮುಗಿಸೋ ತನಕ ಸಮಾಧಾನನೇ ಇರಲ್ಲ. ಬೆಳಿಗ್ಗೆ 4 ಗಂಟೆವರೆಗೆ ತನಕನೂ ಕೂತು ಓದಿ ಮುಗಿಸ್ದವ್ರು ಅದಾರ. ಅದು ಅದರಲ್ಲೆಲ್ಲ ಫುಲ್ ನಮ್ದು ಲೈಫ್ ಸ್ಟೋರಿ ಇದನ್ನೆಲ್ಲ ಬರ್ತಾರೆ, ಮತ್ತು ಹುಡುಗರೆಲ್ಲ ಮೋಟಿವೇಶನ್ ಆಗುವಂಗೆ ಬರೆದಿದ್ದಾರೆ. ಹರ್ಷಾಡಿಯನ್ ಅಂತ ಹೇಳಿ ಮೈಸೂರಿನ ಸಾಹಿತಿಗಳು, ಅವರು ಕೂಡ

0: ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟದ್ದು ಬುಕ್ಗಳು ಬರಿತಾ ಇರ್ತಾರೆ. ಮುಂದಿನ ಫ್ಯೂಚರಲ್ಲಿ ಹೊಸ ತಂತ್ರಜ್ಞಾನ ಅಂದರೆ ಸಾವಯವದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಕೃಷಿ ಇವತ್ತು ತಮ್ಮ ಜಮೀನು ಎಷ್ಟೇ ಇರಲಿ, ಇವತ್ತು 1 ಎಕರೆ ಇರಲಿ, 1/2 ಎಕರೆ ಇರಲಿ, ಬಟ್ ಅಷ್ಟೇ ಅಚ್ಚುಕಟ್ಟಾಗಿ ಸಾವಯವ ರೀತಿಯಲ್ಲಿ ಬೆಳೆದ್ರೆ ಒಂದು ರೀತಿ ಅದರ ತೃಪ್ತಿಕರ ಖುಷಿನೇ ಬೇರೆ ಅದು.
1: ಹೌದು,
0: ಅದಕ್ಕೆ ಆ ನಿಟ್ಟಿನಲ್ಲಿ ಎಲ್ಲ ರೈತರು ಸಾವಯವ ಮಾಡಲಿ, ಸಾವಯವಕ್ಕೆ ಪೂರಕವಾದಂಥ ಯಂತ್ರೋಪಕರಣ ಬಳಸಲಿ, ಮತ್ತು ಅದಕ್ಕೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ನಮ್ಮ ಕಾರ್ಯಾಲಯಕ್ಕೆ ಬರ್ಬೋದು, ಕೃಷಿ ತರಂಗ ಕಾರ್ಯಾಲಯ ಬರ್ಬೋದು. ಅಲ್ಲಿ ನಿಮಗೆ ನೋಡಲಿಕ್ಕೆ ಯಂತ್ರೋಪಕರಣಗಳನ್ನು ಸಿಗ್ತಾವೆ. ಆಮೇಲೆ ನಮ್ಮ ನಂಬರು ತಗೋಬೋದು, ಏನೇ ನಿಮ್ಮ ಕುಂತು ಕೊರತೆ ಹೇಳಿದರೆ ನಮಗೆ ಫೋನ್ ಮಾಡಿನೂ ಕೇಳ್ಬೋದು.
1: ತುಂಬ ಸಂತೋಷ ಗಿರೀಶ್ ಅವರೇ, ತಮ್ಮ ಈ ಸಾಧನೆಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಅದೇ ರೀತಿ ಈಗ ಯಾರಾದರೂ ರೈತರು ನಿಮ್ಮ ಈ ಕೃಷಿ ಉಪಕರಣಗಳ ಬಗ್ಗೆ ಆಗಲಿ, ಈ ತಂತ್ರಜ್ಞಾನಗಳ ಬಗ್ಗೆ ಆಗಲಿ, ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ತಮ್ಮಿಂದ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಖಂಡಿತ, ನಮ್ಮದು ಕೃಷಿ ತರಂಗ ಅಂತಂಥೇಳಿ ಸಂಸ್ಥೆ. ಅಲ್ಲಿ ನಾವು ಕೃಷಿಗೆ ಬೇಕಾದಂಥ ಉಪಕರಣಗಳು ಆಮೇಲೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಒಂದು ಇದೂ ಇದೆ. ನನ್ನ ದೂರವಾಣಿ ಸಂಖ್ಯೆ 9901333996. ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಏನೇ ಸಮಸ್ಯೆ ಇದ್ರೂ ನಾವು ಅದಕ್ಕೆ ಪರಿಹಾರ ಒದಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ.
1: ಆತ್ಮೀಯರಿ, ಗಿರೀಶ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9902131996. ಈ ನಂಬರ್ಗೆ ಕರೆ ಮಾಡಿ ಗಿರೀಶ್ ಅವ್ರ ಜೊತೆ ಮಾತಾಡಿ ಅವರಿಂದ ಸಲಹೆ ಸೂಚನೆಗಳನ್ನು ತಾವು ಪಡೆದು ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಗಿರೀಶ್ ಅವರೇ, ಇಲ್ಲಿ ತನಕ ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ರೈತರಿಗೆ ಈ ಸಾವಯವ ಕೃಷಿಯ ಮಹತ್ವ ಮತ್ತು ಈ ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಕೃಷಿಯಲ್ಲಿ ಸಾವಯವದ ಮಹತ್ವ ಮತ್ತು ತಂತ್ರಜ್ಞಾನಗಳ ಬಳಕೆ ಈ ವಿಷಯ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರಾ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮರೆ, ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ನಾಲತ್ವಾಡ, ತಾಲೂಕು ಮುದ್ದೇಬಾಳ, ಜಿಲ್ಲೆ ವಿಜಯಪುರ, ಇಲ್ಲಿ ಇಲೆಕ್ಟ್ರಾನಿಕ್ ವಿದ್ಯುತ್ ಕರ್ಮಿ ವೃತ್ತಿಗೆ ಪ್ರಾಯೋಗಿಕ ಪಾಠ ಹಾಗೂ ವೃತ್ತಿ ಸಿದ್ಧಾಂತ ಪಾಠಗಳಿಗೆ ಬೋಧನೆಯನ್ನು ಮಾಡಲು ಅರ್ಹ ಅಭ್ಯರ್ಥಿಗಳ ಅವಶ್ಯಕತೆ ಇರುತ್ತದೆ. ಹೀಗಾಗಿ ಬಿಇ, ಡಿಪ್ಲೊಮಾ, ಐಟಿಐ, ಎನ್ಟಿಸಿ, ಎನ್ಎಸ್ಸಿ ಹಾಗೂ ಇಲೆಕ್ಟ್ರಿಕಲ್ ವಿದ್ಯಾರ್ಥಿ ಹಾಗೂ ಅನುಭವವುಳ್ಳವರು ಖುದ್ದಾಗಿ ದಾಖಲಾತಿಗೆ ಅತಿಥಿ ಉಪನ್ಯಾಸಕ ನೇಮಕಾತಿಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರಲಾಗಿದೆ. ಪ್ರಕಟಣೆ ಕೇಳಿದ್ರಿ ಆತ್ಮರೇ, ಬನ್ನಿ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಜಾನಪದ ಗೀತೆಯನ್ನು ಕೇಳೋಣ.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಆತ್ಮರೇ, ಇನ್ನು ಮುಂದೆ ಕೇಳಿ. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 7:34 ಗಂಟೆಗೆ.

ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ 1000 ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ.

ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45. ಬನ್ನಿ ಕೇಳೋಣ. ಇಂದು ನಾವು ಇಂದಿನಿಂದ 8:30 ರಾತ್ರಿ ತನಕ ಕನ್ನಡ ಚಿತ್ರಗೀತೆಗಳನ್ನು ಆರಂಭದಲ್ಲಿ ಕೇಳೋಣ. ಮುತ್ತಿನ ಹಾರ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಚಿತ್ರ ಹಾಗೂ SP ಬಾಲಸುಬ್ರಹ್ಮಣ್ಯಂ ರವರು.

ಮುಂದಿನ ಭಾವಗೀತೆ ಜೊನ್ನ ಹೊಳೆ ನೀನಾಗಿ, ರಚನೆ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಾಯೇತ್ವಂಯಾಗಿ ತರಂಗಿಣಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಅರ್ಚನಾ ಎಲ್ಲವರ ಹಾಡುಗಾರಿಕೆ ಕೇಳಿದಿರಿ. ವಯಲಿನ್ ಮೈಸೂರು ಆರದಾಯಕರ್, ಮೃದಂಗ ಎಂ ಗುರುರಾಜ್. ಸಮಯ 10:30:20. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಮೊದಲಿಗೆ ಕೇಳಿ ಉಮ್ರಾವೋ ಜಾನ್ ಚಿತ್ರದ ಹಾಡು, ಜಗಜೀತ್ ಕೌರ್ ಅವರ ಸ್ವರದಲ್ಲಿ.